0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಶ್ರದ್ಧಾ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ವಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಗಿರಿಬೆಟ್ಟಗಳನ್ನು ಸುತ್ತಿದರೇನು, ನದಿ ಜಲದಲ್ಲಿ ಮಿಂದರೆ ಏನು, ಕರ್ಮಗಳು ಅವು ಬಿಡಲಾ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಸಾಯಿರಾಮ ಪ್ರಭು ಸಾಯಿ ಕೃಷ್ಣ ಪ್ರಭು ಪಾಯಿ ಶಿರಡಿ ವಾಸ ಸಾಯಿನಾಥ್.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಜಯ ಹೇ ಜಯ ಹೇ ಜಗವಂದಿತ ಸಾಯಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕರುಣಾಳು ಶಿರಡಿಯ ಶ್ರೀ ಸಾಯಿನಾಥ ಸ್ವತ್ಯ ಸ್ವರೂಪರ ಭಕ್ತರ ಕಾವನೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಪರಮಮೂರ್ತಿ ಪಾವನಾತ್ಮ ರಾಘವೇಂದ್ರ, ನಿರಭಿಮಾನ ಸುರಭಿ ನೀನು ರಾಘವೇಂದ್ರ.

ತಿಗೀತಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಗುರುದತ್ತ ಭಜನದೊಳಗಿತ್ತ ಬರು.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನ್ನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಚುನ್ನಮರಿ, ಬೆಳಗಾವಿಯಿಂದ. ಇಂದಿನ ಚಿಂತನದ ವಿಷಯ ತೀರ್ಥಕ್ಷೇತ್ರಗಳ ಮಹಿಮೆ ಅಥವಾ ಮಹತ್ವ. ತೀರ್ಥಕ್ಷೇತ್ರಗಳೆಂದರೆ ನಮ್ಮ ಪುರಾತನರು ಯಾತ್ರಾರ್ಥಿಗಳೆಂದೇ ಅನ್ವೇಷಿಸಿದ ಪವಿತ್ರವಾದ, ಗಹನವಾದ ಮತ್ತು ಸಾಂಕೇತಿಕ ಮಹತ್ವವುಳ್ಳ ಅನನ್ಯ ಸ್ಥಳ. ಅಂದರೆ ತೀರ್ಥಕ್ಷೇತ್ರಗಳನ್ನು ಪ್ರತಿಷ್ಠಾಪಿಸಲು ಮೊದಲನೆಯ ಕಾರಣವೆಂದರೆ ಜನಸಾಮಾನ್ಯರು ತಮ್ಮ ಆಧ್ಯಾತ್ಮಿಕ ಯಾತ್ರೆಯನ್ನು ಸುಗಮವಾಗಿ ಪ್ರಾರಂಭಿಸಲು ಪ್ರೇರೇಪಿಸುವಂತಹ ಅತ್ಯಂತ ತೀಕ್ಷ್ಣವಾದ ವಿದ್ಯುತ್ ಪ್ರಜ್ಞಾಶೀಲ ವಲಯವನ್ನು ಹುಟ್ಟುಹಾಕುವ ಒಂದು ಪ್ರಯೋಗ ಅಥವಾ ಪ್ರಯತ್ನ. ಒಂದು ದೋಣಿಯನ್ನು ಎರಡು ರೀತಿಯಲ್ಲಿ ಮುಂದೂಡಬಹುದು. ಮೊದಲನೆಯದು, ಅದಕ್ಕೆ ಕಟ್ಟಿರುವ ನೌಕಾಪಟಗಳನ್ನು ಗಾಳಿ ಬೀಸುವ ದಿಕ್ಕಿನಲ್ಲಿ ಸರಿಯಾದ ಸಮಯಕ್ಕೆ ಹರಡುವುದು ಮತ್ತು ಹುಟ್ಟು ಹಾಕದೇ ಇರುವುದು. ಎರಡನೆಯದು, ನೌಕಾಪಟಗಳನ್ನು ಬಿಚ್ಚದೆ ಕೇವಲ ಹುಟ್ಟು ಹಾಕುವುದು. ತೀರ್ಥಕ್ಷೇತ್ರವೆಂದರೆ ಅದೊಂದು ಸ್ವಯಂ ಚಾಲಿತ ಪ್ರಜ್ಞಾಶೀಲ ಆಧ್ಯಾತ್ಮ ಪ್ರವಾಹ. ನೀವದರ ಪ್ರವಾಹದ ಮಧ್ಯದಲ್ಲಿ ನಿಮ್ಮ ಪ್ರಜ್ಞೆಯ ಪಟಗಳನ್ನು ಹರವಿಕೊಂಡು ನಿಂತರೆ ಸಾಕು, ನಿಮ್ಮ ಆಧ್ಯಾತ್ಮಿಕ ಯಾತ್ರೆ ಪ್ರಾರಂಭವಾಗಿ ಬಿಡುತ್ತದೆ. ತೀರ್ಥಕ್ಷೇತ್ರವೆಂದರೆ ದೇಹದಿಂದ ಆತ್ಮದೆಡೆಗೆ ಶಕ್ತಿ ಪ್ರವಾಹವಾಗುವ ಸ್ಥಳ. ಅನೇಕ ಜನರು ಯೋಗ ಸಮಾಧಿಯನ್ನು ಸಾಧಿಸಿದ ನೂರಾರು ವರ್ಷಗಳಿಂದ ಅನೇಕಾನೇಕ ಜನ ಜ್ಞಾನೋದಯವನ್ನು ಸಿದ್ಧಿಸಿಕೊಂಡಂತಹ ಸ್ಥಳ. ಅಂತಹ ಸ್ಥಳಗಳು ವಿದ್ಯುತ್ಗೊಂಡಿರುತ್ತವೆ ಹಾಗೂ ಆ ಸ್ಥಳಗಳಲ್ಲಿ ನೀವು ನಿಮ್ಮ ದೋಣಿಯ ಹಾಯಿ ಪಟಗಳನ್ನು ಹರವಿಕೊಂಡರೆ ಸಾಕು, ನಿಮ್ಮ ಯಾತ್ರೆ ಪ್ರಾರಂಭವಾಗಿ ಬಿಡುವುದು. ತೀರ್ಥಕ್ಷೇತ್ರ ಎನ್ನುವುದು ಒಂದು ರೀತಿಯಲ್ಲಿ ಈಜುಗೊಳ್ಳದಲ್ಲಿರುವ ಚಿಮ್ಮು ಹಲಗೆ ಇದ್ದಂತೆ. ಅಲ್ಲಿಂದ ನೀವು ನೇರವಾಗಿ ಆಧ್ಯಾತ್ಮಿಕ ಸಾಗರಕ್ಕೆ ಧುಮುಕಬಹುದು. ಸಾಧಕರಿಗೆ ಸಹಾಯವಾಗಬಲ್ಲ ಎಲ್ಲಾ ಕ್ರಮಗಳನ್ನು ತೀರ್ಥಕ್ಷೇತ್ರಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಅಳವಡಿಸಲಾಗಿತ್ತು. ದೇವಸ್ಥಾನಗಳಲ್ಲಿ ತೂಗು ಹಾಕಿದ ಗಂಟೆಗಳು, ಅದರಿಂದ ಹೊರಡುವ ಶಬ್ದ, ಊದುಬತ್ತಿ, ಹೂವುಗಳು, ಅವುಗಳಿಂದ ಬರುವ ಸುಗಂಧ, ಇವೆಲ್ಲವುಗಳನ್ನು ವಿಶೇಷವಾಗಿ ವ್ಯವಸ್ಥಿತಗೊಳಿಸಲಾಗಿತ್ತು. ಹಗಲೆನ್ನದೆ ರಾತ್ರಿಯೆನ್ನದೆ ನಿರಂತರವಾಗಿ ಒಂದೇ ರೀತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ರೂಪುಗೊಳಿಸಲಾಗಿತ್ತು. ದೇವಸ್ಥಾನಗಳಲ್ಲಿ ಆರತಿ ಮಾಡುವುದಕ್ಕೂ ಸಹ ಒಂದು ಕ್ರಮವಿದೆ. ಬೆಳಗಿನ ಹೊತ್ತಿನಲ್ಲಿ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ನಿರ್ದಿಷ್ಟ ಕಾಲದವರೆಗೆ ನಿರ್ದಿಷ್ಟ ಮಂತ್ರೋಚ್ಚಾರದಿಂದ ಮಾಡಲಾಗುತ್ತದೆ. ಮಧ್ಯಾಹ್ನ ಹಾಗೂ ಸಾಯಂಕಾಲದಲ್ಲಿಯೂ ನಿರ್ದಿಷ್ಟ ಮಂತ್ರದಿಂದ ಆರತಿ ಬೆಳಗುತ್ತಾರೆ. ಶಬ್ದದ ಅಲೆಗಳು ನಿರಂತರವಾಗಿ ಆ ಕೋಣೆಯಲ್ಲಿ ಕಂಪನಗಳನ್ನು ಸೃಷ್ಟಿಸುತ್ತವೆ. ಹಿಂದಿನ ಶಬ್ದಗಳು ಸಂಪೂರ್ಣವಾಗಿ ಕ್ಷೀಣಿಸುವ ಮುನ್ನ ಮತ್ತೊಂದು ಆರತಿಯ ಅಲೆಗಳು ಕಂಪನವನ್ನು ಮುಂದುವರಿಸುತ್ತವೆ. ಈ ಆಚಾರ ಕ್ರಮಬದ್ಧವಾಗಿ ನಿರ್ದಿಷ್ಟ ಅಂತರಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಸಾವಿರಾರು ವರ್ಷಗಳ ಕಾಲ ನಡೆಯುತ್ತಾ ಹೋಗುತ್ತದೆ. ನಮ್ಮೆಲ್ಲರ ಶಾರೀರಿಕ ಅಸ್ತಿತ್ವ ಭೌತ ವಸ್ತುಗಳಿಂದ ಮಾಡಲ್ಪಟ್ಟಿರುವುದರಿಂದ ಭೌತ ವಸ್ತುಗಳಲ್ಲಾಗುವ ಬದಲಾವಣೆಗಳು ನಮ್ಮ ವೈಯಕ್ತಿಕ ಅಸ್ತಿತ್ವದ ಮೇಲೆ ಪ್ರಭಾವ ಬೀರುವವು. ಮನುಷ್ಯ ಎಂತಹ ಬಹಿರ್ಮುಖ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎಂದರೆ ಅವನನ್ನು ಹೊರಗಣ ಪ್ರಭಾವದಿಂದ ಸುಲಭವಾಗಿ ಪರಿವರ್ತಿಸಬಹುದು. ಅಂತರಂಗದ ಪರಿವರ್ತನೆ ಮೊದಮೊದಲು ಕಷ್ಟಕರ. ಆದ್ದರಿಂದ ಭೌತ ವಸ್ತುಗಳನ್ನೇ ವ್ಯವಸ್ಥಿತವಾಗಿ ಬಳಸಿಕೊಂಡು ಒಬ್ಬ ವ್ಯಕ್ತಿಯನ್ನು ಭೌತಿಕ ಸ್ತರದಿಂದ ಪರಿವರ್ತನೆಗೊಳಿಸಲು ಸಹಾಯವಾಗುವಂತಹ ವ್ಯವಸ್ಥೆಯನ್ನು ತೀರ್ಥಕ್ಷೇತ್ರಗಳಲ್ಲಿ ರೂಪಿಸಲಾಗಿದೆ. ಇನ್ನೊಂದು ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ನಮಗೆಲ್ಲ ನಾವು ಬೇರೆ ಬೇರೆ ವ್ಯಕ್ತಿಗಳು ಎನ್ನುವ ಭ್ರಮೆ ಇದೆ. ಇದೊಂದು ತಪ್ಪು ಕಲ್ಪನೆ. ನಾವಿಲ್ಲಿ ಇಷ್ಟೊಂದು ಜನ ಕುಳಿತಿದ್ದೇವೆ, ಆದರೆ ಒಂದು ವೇಳೆ ನಾವೆಲ್ಲ ಮೌನವಾಗಿ ಕುಳಿತುಕೊಂಡರೆ ವೈಯಕ್ತಿಕವಾಗಿ ಬೇರೆ ಬೇರೆ ವ್ಯಕ್ತಿಗಳಾಗಿರದೆ ಏಕರೂಪವಾದ ವ್ಯಕ್ತಿತ್ವವೊಂದು ಸೃಷ್ಟಿಯಾಗುತ್ತದೆ. ಒಂದು ಮೌನದ ವ್ಯಕ್ತಿತ್ವ ಮಾತ್ರ ಉಳಿದುಕೊಂಡು ನಮ್ಮೆಲ್ಲರ ಪ್ರಜ್ಞೆ ಏಕಕಾಲದಲ್ಲಿ ಜೊತೆ ಜೊತೆಯಾಗಿ ಕಂಪಿಸುತ್ತಾ ಒಬ್ಬರಿಂದೊಬ್ಬರಿಗೆ ಹರಡಲು ತೊಡಗುತ್ತದೆ. ತೀರ್ಥಕ್ಷೇತ್ರವೆಂದರೆ ಅದೊಂದು ಸಾಮೂಹಿಕ ಪ್ರಯೋಗ. ವರ್ಷದಲ್ಲಿ ಯಾವುದೋ ಒಂದು ವಿಶೇಷ ದಿನದಂದು ನೂರಾರು ಸಾವಿರಾರು ಜನರು ಅಲ್ಲಿ ನೆರೆಯುತ್ತಾರೆ. ಎಲ್ಲರಲ್ಲೂ ಒಂದೇ ಬಯಕೆ, ಒಂದೇ ಆಕಾಂಕ್ಷೆ. ನೂರಾರು ಮೈಲಿಗಳಷ್ಟು ದೂರದಿಂದ ಜನ ಯಾವುದೋ ನಿರ್ದಿಷ್ಟ ರಾಶಿಯ, ನಿರ್ದಿಷ್ಟ ನಕ್ಷತ್ರದ ನಿರ್ದಿಷ್ಟ ಸಮಯದಲ್ಲಿ ಒಂದಾಗಿರಲು ಬಂದು ಸೇರುತ್ತಾರೆ. ಅಷ್ಟೊಂದು ಜನ ಒಂದೇ ಬಯಕೆಯಿಂದ, ಒಂದೇ ಅಪೇಕ್ಷೆಯಿಂದ, ಒಂದೇ ಪ್ರಾರ್ಥನೆಯಿಂದ, ಒಂದೇ ಗುರಿಯಿಂದ ನೆರೆದಾಗ ಅಲ್ಲಿ ಅನೇಕ ವ್ಯಕ್ತಿಗಳಿರದೆ ಅಲ್ಲೊಂದು ಪ್ರಜ್ಞಾಸಮೂಹ ಸೃಷ್ಟಿಯಾಗುತ್ತದೆ. ತೀರ್ಥಕ್ಷೇತ್ರಗಳ ಮೂರನೆಯ ಉಪಯೋಗವೆಂದರೆ ಸಾಮೂಹಿಕ ಅನುಭವಕ್ಕೆ ಸಂಬಂಧಿಸಿದ್ದು. ಅಲ್ಲಿ ದೈವತ್ವದ ಆವಿರ್ಭಾವವನ್ನು ದೊಡ್ಡ ಮಟ್ಟದಲ್ಲಿ ಆಮಂತ್ರಿಸಲಾಗುತ್ತದೆ. ಮನುಷ್ಯನಲ್ಲಿ ಇನ್ನೂ ಮುಗ್ಧತೆ ಮತ್ತು ಸರಳತೆ ಮನೆ ಮಾಡಿಕೊಂಡಿದ್ದಾಗ ಇದು ಬಹಳ ಸುಲಭವಾಗಿ ಸಂಭವಿಸುತ್ತದೆ. ಆಗಿನ ಕಾಲದಲ್ಲಿ ತೀರ್ಥಕ್ಷೇತ್ರಗಳು ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದಿದ್ದವು. ಅಲ್ಲಿಂದ ಯಾರೂ ಬರಿಗೈಯಲ್ಲಿ ಹಿಂದಿರುಗುತ್ತಿರಲಿಲ್ಲ. ತೀರ್ಥಗಳಿಂದ ಹಿಂದಿರುಗುತ್ತಿದ್ದ ಜನರಲ್ಲಿ ಮನಪರಿವರ್ತನೆಯಾಗಿರುತ್ತಿತ್ತು. ಆದರೆ ಅಂತಹ ಅನುಭವಗಳೆಲ್ಲ ಮುಗ್ಧ ಮತ್ತು ಸರಳ ಸಮಾಜಕ್ಕೆ ಸೇರಿದಂತಹವು. ಸಮಾಜದಲ್ಲಿ ಮುಗ್ಧತೆ ಮತ್ತು ಸರಳತೆ ಹೆಚ್ಚಾದಷ್ಟು ಅಲ್ಲಿನ ಜನರಲ್ಲಿ ವೈಯಕ್ತಿಕ ಮನೋಭಾವನೆಗಳು ಕಡಿಮೆಯಾಗಿರುತ್ತವೆ. ಅಂತಹ ಸಮಾಜಗಳಲ್ಲಿ ಸಾಮೂಹಿಕ ಅನುಭವ ಹೆಚ್ಚು ಸಫಲವಾಗಿರುತ್ತದೆ. ಇದು ತೀರ್ಥಕ್ಷೇತ್ರದ ಮಹಿಮೆ. ಎಲ್ಲರಿಗೂ ನಮಸ್ಕಾರ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.
2: ಕೇಳಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಚೀಸ್ ಸ್ಯಾಂಡ್ವಿಚ್ ಅಂತ ನಾವು ಕರಿತೀವಿ ಹೊರತು ಬ್ರೆಡ್ ಸ್ಯಾಂಡ್ವಿಚ್ ಅಂತ ನಾವು ಹೇಳೋದಿಲ್ಲ. ಅದೇ ಥರ ಭಕ್ತಿಯೇ ಭಗವದ್ಗೀತೆಯ ಸಾರ ಸರ್ವಸ್ವ. ಜ್ಞಾನದಿಂದಾಗಲಿ ಕರ್ಮದಿಂದಾಗಲಿ ಭಗವದ್ಗೀತೆಯನ್ನು ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಭಗವದ್ಗೀತೆಯನ್ನು ಬೋಧಿಸಿರುವಂತಹ ಶ್ರೀಕೃಷ್ಣನೇ ಏನು ಹೇಳಿದ್ದಾರೆ, ಭಕ್ತ್ಯಾಮಾಮ ಅಭಿಜಾನಾತಿ, ಕೇವಲ ಭಕ್ತಿಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ಅರಿತುಕೊಳ್ಳಲು ಸಾಧ್ಯ. ಭಕ್ತ್ಯಾತ್ವ ಅನನ್ಯೆಯ ಶಕ್ಯ, ಭಕ್ತಿಯಿಂದ ಮಾತ್ರ ನನ್ನನ್ನು ನನ್ನ ವಾಣಿಯನ್ನು ಅರಿತುಕೊಳ್ಳಲು ಸಾಧ್ಯ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ ಭಗವದ್ಗೀತೆಯಲ್ಲಿ. ಆದ್ದರಿಂದ ಭಕ್ತಿಯೇ ಮುಖ್ಯ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾದರೆ ಜ್ಞಾನವನ್ನು ಯಾಕೆ ಈ ಕೊನೆಯ 6 ಅಧ್ಯಾಯಗಳಲ್ಲಿ ಇಡಲಾಗಿದೆ? ಭಗವದ್ಗೀತೆಯ ಬಗೆಗಿನ ದಿವ್ಯ ಜ್ಞಾನವನ್ನು ನಾವು ಪಡೆದಾಗ ಭಕ್ತಿ ಮಾರ್ಗದಲ್ಲಿ ಹೇಗೆ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಅದು ನಮಗೆ ವಿವರಿಸುತ್ತದೆ. ಭಗವಂತನ ಜೊತೆ ನಾವು ಹೇಗೆ ಕನೆಕ್ಟ್ ಆಗಬಹುದು ಅನ್ನೋದನ್ನು ಅದು ನಮಗೆ ತಿಳಿಸುತ್ತದೆ. ಕರ್ಮಯೋಗದಲ್ಲಿ ಹೇಗೆ ನಾವು ಎಲ್ಲ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಿ ಮಾಡಬಹುದು ಅನ್ನೋದನ್ನು ಕರ್ಮಯೋಗ ವಿವರಿಸುತ್ತೆ. ಆದುದರಿಂದ ಕರ್ಮಯೋಗವು ಕೂಡ ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ನಮಗೆ ಅದು ಸಹಾಯ ಮಾಡುತ್ತದೆ. ಜ್ಞಾನಯೋಗ ಕೂಡ ಭಕ್ತಿ ಸೇವೆಯನ್ನು ಮಾಡಲು ಅನುಕೂಲವಾದ ಜ್ಞಾನವನ್ನು ನಮಗೆ ಒದಗಿಸುತ್ತದೆ. ಆದ್ದರಿಂದ ಭಗವದ್ಗೀತೆಯ ಸಾರನೇ ಭಕ್ತಿ. ಭಕ್ತಿಯನ್ನು ಭಗವದ್ಗೀತೆಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಸೊ ಕರ್ಮಿಗಳು ಹೇಗೆ ಭಗವಂತನ ಜೊತೆ ಕನೆಕ್ಟ್ ಆಗಬಹುದು ಅನ್ನೋದನ್ನು 3 ಅಧ್ಯಾಯದಲ್ಲಿ ಭಗವಂತ ಹೇಳುತ್ತಾರೆ. ಯಜ್ಞಾರ್ಥಾತ್ ಕರ್ಮಣು ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ. ಯಾವುದೇ ಕಾರ್ಯವನ್ನ ನೀನು ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ನಿನಗೆ ಕರ್ಮ ಬಂಧನ ಉಂಟಾಗುವುದಿಲ್ಲ ಅನ್ನೋದನ್ನ ಭಗವಂತ ಅಲ್ಲಿ ವಿವರಿಸುತ್ತಾರೆ. ಇನ್ನು ಯೋಗಿಗಳಿಗೆ ಭಗವಂತ ಏನು ಹೇಳುತ್ತಾರೆ, ಯೋಗಿನಾಮಪಿ ಸರ್ವೇಷಾ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಎಲ್ಲ ಯೋಗಿಗಳಲ್ಲಿ ಭಕ್ತಿ ಯೋಗಿಯೇ ಮೇಲು, ಎಲ್ಲ ಯೋಗಗಳಲ್ಲಿ ಭಕ್ತಿ ಯೋಗವೇ ಶ್ರೇಷ್ಠ ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ. ಇನ್ನು ಜ್ಞಾನಿಗಳಿಗೆ ಹೇಗೆ ಅವರು ಭಕ್ತಿಗೆ ಬರಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ, ಹೇಗೆ ಬರುತ್ತಾರೆ ಅಂತೇಳಿ.
1: ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಜನ್ಮಗಳನ್ನು ತಳೆದ ನಂತರ ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ಕೃಷ್ಣನೇ ಎಲ್ಲ ಕಾರಣಗಳ ಕಾರಣ, ಸರ್ವ ಕಾರಣ ಕಾರಣಂ ಅನ್ನುವಂಥದ್ದು ತಿಳಿಯುತ್ತದೆ. ಆದರೆ ಇಂತಹ ಮಹಾತ್ಮರು ದುರ್ಲಭ ಅನ್ನೋದನ್ನು ಭಗವಂತ ಹೇಳ್ತಾರೆ. ಅಂತತೋ ಗತ್ವ, ಕರ್ಮಿಗಳಾಗಲಿ ಜ್ಞಾನಿಗಳಾಗಲಿ ಯೋಗಿಗಳಾಗಲಿ ಎಲ್ಲರೂ ಭಕ್ತಿಯೆಡೆಗೆ ಬರಬೇಕು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಅಷ್ಟಾಂಗ ಯೋಗದ ಕೊನೆಯ 3 ಭಕ್ತಿಯ ಬಗ್ಗೆ ವಿವರಿಸುತ್ತದೆ. ಭಗವಂತನ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ವಿವರಿಸುತ್ತದೆ. ಆದುದರಿಂದ ನಾವು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಭಗವದ್ಗೀತೆಯನ್ನು ಕೇಳಿದಾಗ ಭಗವಂತನ ವಾಣಿಯನ್ನು ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯನೇ ಹೊರತು ನಮ್ಮ ಊಹಾತ್ಮಕ ಚಿಂತನೆಗಳ ಮೂಲಕನೂ ಅಲ್ಲ, ಅಥವಾ ನಮ್ಮ ಸ್ವಂತ ವಿಚಾರಧಾರೆಯ ಮೂಲಕ ಕೂಡ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯು ನಮಗೆ 5 ಮುಖ್ಯ ವಿಷಯಗಳ ಬಗ್ಗೆ ಜ್ಞಾನವನ್ನು ನೀಡುತ್ತದೆ. ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಈಶ್ವರ ಅಂದರೆ ಭಗವಂತ ಯಾರು ಅನ್ನೋದನ್ನು ಭಗವದ್ಗೀತೆ ನಮಗೆ ತಿಳಿಸುತ್ತದೆ. ಭಗವಂತನಾರು, ಭಗವಂತನ ಜೊತೆಗಿನ ನಮ್ಮ ಸಂಬಂಧವೇನು, ಹೇಗೆ ನಾವು ಭಗವಂತನ ಜೊತೆ ಕನೆಕ್ಟ್ ಆಗಬಹುದು, ಭಗವಂತನ ಮಹಿಮೆ ಏನು, ಈ ಸೃಷ್ಟಿಯ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಭಗವದ್ಗೀತೆ ನಮಗೆ ವಿವರಿಸುತ್ತದೆ. ಅದಾದಮೇಲೆ ಜೀವ ಅಂದರೆ ಜೀವಿಗಳು, ಜೀವಿಗಳಂದರೆ ನಾವೆಲ್ಲ. ಸೊ ನಾವು ಯಾರು, ಯಾರು ನಾನು, ನಾನು ಯಾರು ಅಂತ ನಾನು ನಿಜವಾಗಿ ತಿಳಿದಿದ್ದೇನಾ, ನಾವು ಯಾರಂತ ನಮಗೆ ನಿಜವಾಗ್ಲೂ ಗೊತ್ತಿದೆಯಾ, ಖಂಡಿತವಾಗ್ಲೂ ಇಲ್ಲ. ನಾವು ಯಾರು ಅಂತ ತಿಳಿದುಕೊಳ್ಬೇಕಂತಿದ್ರೆ ಭಗವದ್ಗೀತೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಯಾರು ಅನ್ನೋದನ್ನ. ನಾವು ಸಚ್ಚಿತ್ ಆನಂದ ಸ್ವರೂಪ, ನಾವು ಆತ್ಮ, ಪರಮಾತ್ಮನ ಅಂಶ. ನಮಗೆ ಹುಟ್ಟಿಲ್ಲ, ನಮಗೆ ಸಾವಿಲ್ಲ. ನಾವು ಈ ದೇಹವಲ್ಲ, ನಾವು ಆತ್ಮ. ನಮ್ಮನ್ನು ನಾವು ದೇಹದೊಂದಿಗೆ ಗುರುತಿಸಿಕೊಂಡಿದ್ದೇವೆ ಅಷ್ಟೇ. ಸೊ ನಾವು ನಿತ್ಯ, ನಾವು ಶಾಶ್ವತ ಅಂತ ನಾವು ತಿಳಿದುಕೊಂಡಾಗ, ಈ ಜ್ಞಾನವನ್ನು ನಾವು ಅರಿತುಕೊಂಡಾಗ ನಮ್ಮ ಬಗ್ಗೆ ನಮಗೆ ಎಷ್ಟೊಂದು ಆತ್ಮವಿಶ್ವಾಸ ಮೂಡುತ್ತದಲ್ವಾ? ಹೌದು, ಭಗವದ್ಗೀತೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದನ್ನು ಓದಿ ಅರ್ಥ ಮಾಡಿಕೊಳ್ಳೋದ್ರಿಂದ ನಮ್ಮ ಬಗ್ಗೆ ನಮಗೆ ತುಂಬಾ ಒಂದು ಆತ್ಮವಿಶ್ವಾಸ, ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಬರುತ್ತದೆ. ಅದಾದಮೇಲೆ ಈ ಭೌತಿಕ ಪ್ರಕೃತಿಯ ಬಗ್ಗೆ

ವಿವರಣೆಯನ್ನ ನೀಡಲಾಗಿದೆ. ಸೊ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಅನಂತರ ಮಾಯವಾಗುತ್ತದೆ. ಇದು ಪ್ರಕೃತಿಯ ಕಾರ್ಯದ ರೀತಿ. ಈ ಚಕ್ರವು ನಿರಂತರವಾಗಿ ಸಾಗುತ್ತದೆ. ಆದ್ದರಿಂದ ಪ್ರಕೃತಿಯು ನಿರಂತರ, ಅದು ಹುಸಿಯಲ್ಲ. ಭಗವಂತನು ಅದನ್ನು ನನ್ನ ಪ್ರಕೃತಿ ಎಂದು ಕರೆದಿದ್ದಾನೆ. ಭೌತಿಕ ಪ್ರಕೃತಿಯು ಭಗವಂತನಿಂದ ಬೇರ್ಪಟ್ಟ ಶಕ್ತಿ. ಸೊ ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ, ಆದರೆ ಅವರು ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದಿರುವವರು. ಆದ್ದರಿಂದ ಈಶ್ವರ ಅಂದ್ರೆ ಭಗವಂತ, ಜೀವಿಗಳು ಅಂದ್ರೆ ನಾವು, ಐಹಿಕ ಪ್ರಕೃತಿ ಅಂದ್ರೆ ಈ ನಾವು ವಾಸಿಸುವಂತ ಪ್ರಕೃತಿ, ಮತ್ತು ಕಾಲ ಅಂದ್ರೆ ಐಹಿಕ ನಿಸರ್ಗದ ಕಾಲಾವಧಿ. ಈಶ್ವರ, ಜೀವಿ, ಐಹಿಕ ಪ್ರಕೃತಿ, ಕಾಲ, ಇವಕ್ಕೆ ಪರಸ್ಪರ ಸಂಬಂಧವಿದೆ.

0: ನಾವು ನಿಶ್ಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕರ್ಮದ ಫಲವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಏನು ಮಾಡ್ಬೋದು, ಯಾವ ಥರ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಕರ್ಮ ಫಲಗಳನ್ನು ಕೂಡ ನಾವು ಬದಲಾಯಿಸಬಹುದು. ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆಯು ಇದನ್ನು ನಮಗೆ ವಿವರಿಸುತ್ತದೆ. ಸೊ ಭಗವದ್ಗೀತೆಯ ಮೂಲಕ ಕರ್ಮ ಯಾವುದು, ಅಕರ್ಮ ಯಾವುದು, ವಿಕರ್ಮ ಯಾವುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕರ್ಮ ಅಂದರೆ ನಾವು ಮಾಡುವಂತಹ ದಿನನಿತ್ಯ ಮಾಡುವಂತಹ ಕೆಲಸ, ಕರ್ಮ ಅಥವಾ ನಿಗದಿತ ಕರ್ತವ್ಯ. ವಿಕರ್ಮ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಕಾರ್ಯವನ್ನು ಮಾಡುವಂಥದ್ದು, ನಿಷಿದ್ಧ ಕರ್ಮ ಅಂತ ಹೇಳಲಾಗುತ್ತದೆ. ಕರ್ಮಕ್ಕೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತದೆ. ಇನ್ನು ವಿಕರ್ಮ ಮಾಡೋದ್ರಿಂದ ಕೆಟ್ಟ ಫಲನೇ ಅದರಿಂದ ಸಿಗುತ್ತೆ, ಯಾಕಂದರೆ ಅದು ನಿಷಿದ್ಧವಾದ ಕರ್ಮ. ಈ ಕರ್ಮ ವಿಕರ್ಮ ಅಲ್ಲದೆ ಇನ್ನೊಂದಿದೆ, ಅದು ಅಕರ್ಮ. ಸೊ ಅಕರ್ಮ ಅಂದರೆ ಏನು? ಸೊ ಕರ್ಮವನ್ನು ಮಾಡು, ಅದರ ಪ್ರತಿಫಲ ನಿನಗೆ ಸಿಗದೇ ಇರುವ ಥರ ಮಾಡುವಂಥದ್ದು ಅದೇ ಅಕರ್ಮ. ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದೇ ಅಕರ್ಮ. ಸೊ ಅದರ ಬಗ್ಗೆ ಭಗವಂತ ವಿವರಿಸುತ್ತಾರೆ ಕರ್ಮಯೋಗದಲ್ಲಿ. ಹೇಗೆ ಅಕರ್ಮವನ್ನು ನೀನು ಮಾಡಬೇಕು, ಕರ್ಮವನ್ನು ಮಾಡು, ಕರ್ಮದ ಫಲವನ್ನು ನನಗೆ ನೀನು ಅರ್ಪಿಸು, ಆದ್ದರಿಂದ ಯಾವುದೇ ಕರ್ಮದ ಫಲ ನಿನಗೆ ಉಂಟಾಗುವುದಿಲ್ಲ, ನೀನು ಕರ್ಮದ ಫಲಕ್ಕೆ ಅಂಟಿಕೊಳ್ಳಬೇಡ. ಸೊ ನನಗೆ ಅದನ್ನು ನೀನು ಅರ್ಪಿಸಿದಾಗ ಕರ್ಮದ ಫಲವನ್ನು ನಿನ್ನ ಬದುಕು ಸಾರ್ಥಕವಾಗುತ್ತದೆ ಮತ್ತು ನೀನು ಎಲ್ಲ ಕರ್ಮ ಫಲಗಳಿಂದ ಬಿಡುಗಡೆಯನ್ನು ಹೊಂದುತ್ತೀಯ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಕೆಎಸ್ ಸಂಗೊಳ್ಳಿ.
3: ಈಗ ನಮ್ಮ ಆಯುರ್ವೇದದಲ್ಲಿ ಬಾಯಿಯನ್ನು ಒಂದು ಪ್ರಮುಖ ಅಂಗವಾಗಿ ನಾವು ತಿಳ್ಕೊಳ್ಳಲ್ಪಡ್ತೇವೆ. ಅಂದರೆ ಪ್ರಾಚೀನ ಕಾಲದಿಂದಲೂ ಬಾಯಿಯ ಆರೋಗ್ಯ ಅಥವಾ ಬಾಯಿಯ ಒಂದು ಮಹತ್ವವನ್ನು ನಮ್ಮ ಋಷಿ ಮುನಿಗಳಾಗಲಿ, ನಮ್ಮ ಆಯುರ್ವೇದ ಆಚಾರ್ಯಗಳಾಗಲಿ ಹೆಚ್ಚಿನ ಮಹತ್ವ ಅಥವಾ ಪ್ರಾಧಾನ್ಯತೆಯನ್ನು ಕೊಟ್ಟು ಹೇಳಿದ್ದಾರೆ. ಈಗ ನಾವು ಬಾಯಿ ಅಂದರೆ ಬರೀ ಬಾಯಿಯನ್ನು ನಾವು ಇದರಲ್ಲಿ ಕನ್ಸಿಡರ್ ಮಾಡಲ್ಲ. ಈ ಬಾಯಿಯನ್ನು 7 ಉಪ ಅಂಗಗಳಾಗಿ ವಿಂಗಡಿಸ್ತೀವಿ ಆಯುರ್ವೇದದ ಪ್ರಕಾರ. ಲೈಕ್ ಓಷ್ಟಂಚ ದಂತ ಮೂಲಾಣಿ, ದಂತ ಜಿಹ್ವಾಶ್ಚ, ತಾಲೂಯೇವಚ, ಗಲೆ ಮುಖಾದಿ ಸಕಲಂ ಸಪ್ತಾಂಗಂ ಮುಖಂ ಉಚ್ಚತೆ. ಅಂದರೆ ಈ ತುಟಿ, ದವಡೆ, ಹಲ್ಲು, ನಾಲಿಗೆ, ಗಂಟಲು, ಇದರ ಜೊತೆಗೆ ಒಳಗಿನ ಎಲ್ಲ ಬಾಯಿ, ಅದನ್ನು ನಾವು ಓರಲ್ ಕ್ಯಾವಿಟಿ ಪ್ರಾಪರ್ ಮತ್ತು ವೆಸ್ಟಿಬುಲ್ ಅಂತ ಕರಿತೀವಿ. ತದನಂತರ ಈ ಪ್ಯಾಲೆಟ್, ಅಂದರೆ ಈಗ ನಾಲಿಗೆ ಮೇಲೆ ಏನು ನಾವು ರೆಸ್ಟ್ ಮಾಡ್ತೀವಲ್ಲ ಪ್ಯಾಲೆಟ್, ಅದು ದವಡೆಯ ಮಧ್ಯಭಾಗ, ಅದನ್ನು ಎಲ್ಲ ಸೇರಿ 7 ಅಂಗಗಳನ್ನು ಸೇರಿ ನಾವು ಬಾಯಿಯನ್ನು ಅಥವಾ ಮುಖ ಡೆಫಿನಿಷನ್ ಅಂತ ಹೇಳ್ತೀವಿ. ಬಾಯಿ ಆರೋಗ್ಯ ಮುಖ್ಯವಾಗಿ ಯಾಕೆ ನಾವು ಜಾಸ್ತಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ, ನಾವು ದಿನನಿತ್ಯ ಒಂದು ಗಾಳಿ ಇಲ್ಲದೆ ನಾವು ಹೇಗೆ ಬದುಕಿರಲು ಸಾಧ್ಯವಿಲ್ಲವೋ ಅದೇ ರೀತಿ ಅನ್ನ ಮತ್ತು ನೀರಿಲ್ಲದೆ ಜಾಸ್ತಿ ಹೊತ್ತು ನಾವು ಬದುಕಕ್ಕಾಗಂಗಿಲ್ಲ. ಈ ಅನ್ನ ಅಥವಾ ಆಹಾರವನ್ನು ಒಂದು ಕ್ರಷಿಂಗ್ ಅಥವಾ ಈಗ ನಾವು ಚರ್ವಣ ಅಂತ ಹೇಳ್ತೀವಿ, ಅಗಿಯೋದು, ಅಗಿಯೋದಕ್ಕಾಗಿ ಬಾಯಿಯಲ್ಲಿರುವ ಒಂದಷ್ಟು, ಈಗ ನಾನು ಹೇಳಿದೆಲ್ಲ 7 ಅಂಗಗಳಲ್ಲಿ, ಅದರಲ್ಲಿ ಹಲ್ಲು, ನಾಲಿಗೆ ಮತ್ತು ನಾವು ಸಲಾಬೆರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ಅಥವಾ ಲಾಲಾರಸ, ಲಾಲಾರಸದ್ದು ಗ್ರಂಥಿಗಳು, ಇವು ಪ್ರಮುಖವಾಗಿ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ತವೆ. ಸೊ ಇಲ್ಲಿಂದಾನೇ ಆಹಾರ ಸರಿಯಾಗಿ ಸಣ್ಣಗಾಗಿ ಅಥವಾ ಪುಡಿಯಾಗಿ ಅಥವಾ ಒಂದು ಬೋಲಸ್ ಫಾರ್ಮೇಷನ್ ಅಂತ ಹೇಳ್ತೀವಿ, ಈ ಲಾಲಾರಸದಿಂದ ಬೋಲಸ್ ಆಗಿ ಪರಿವರ್ತನೆಗೊಂಡು ನಾಲಿಗೆ ಅದನ್ನ ರೊಟೇಟ್ ಮಾಡ್ತಾ ಇರುತ್ತೆ. ಆಮೇಲೆ ಹಲ್ಲುಗಳು ಅದನ್ನ ಜಗಿಯೋದು ಅಥವಾ ಚೀರುವುದನ್ನು ಮಾಡಿ ಅದನ್ನ ಒಳಗಡೆ ಸಪ್ಲೈ ಮಾಡ್ತವೆ. ಅದನಂತರ ಅದು ಈಗ ನಾವು ಅನ್ನನಾಳ ಅಥವಾ ಹೊಟ್ಟೆ ಅಥವಾ ಸ್ಟಮಕ್ ಅಂತ ಹೇಳ್ತೀವಿ, ಅಲ್ಲಿಂದ ಅದು ಮುಂದಿನ ಪ್ರಕ್ರಿಯೆಗೆ ಹೋಗಿ ಮನುಷ್ಯ ಆಹಾರವನ್ನ ಸೇವಿಸುವ ಕ್ರಮವಾಗಿ ಬದಲಾಗುತ್ತೆ. ಇದು ನಮ್ಮ ಋಷಿ ಮುನಿಗಳು ಅಥವಾ ಪ್ರಾಚೀನ ಆಯುರ್ವೇದದ ಕಾಲದಿಂದಲೂ ಈ ಒಂದು ಬಾಯಿಯ ಸ್ವಾಸ್ಥ್ಯದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಿ ಅದರ ಜೊತೆಗೆ ಅದನ್ನ ಒಂದು ಅದರಲ್ಲಿ ಬರುವಂತಹ ಕೆಲ ರೋಗಗಳನ್ನು ಅಥವಾ ಸಾಮಾನ್ಯ ರೋಗಗಳು ಬರುವ ರೋಗಗಳಿಗೆ ಚಿಕಿತ್ಸಾ ಪದ್ಧತಿಯನ್ನು ಹೇಳಿ ಅದರ ಜೊತೆಗೇನೆ ಬಾಯಿಯ ಆರೋಗ್ಯ ಅಥವಾ ಈ ರೋಗಗಳು ಬರದ ಹಾಗೇನೆ ತಡಿಬೇಕು ಅಂತ ಕೆಲವೊಂದು ದಿನಚರಿ, ನಮ್ಮ ಆಯುರ್ವೇದದ ಪ್ರಕಾರ ಕೆಲವೊಂದು ದಿನೋಪಚರಿ ಅಂತ ಹೇಳ್ತೀವಿ ದಿನಚರ್ಯ, ಅದರಲ್ಲಿ ಮುಖ ಪ್ರಕ್ಷಾಲನ, ಆಮೇಲೆ ಈಗ ದಂತ ಧಾವನ, ಆಮೇಲೆ ಇದೆಲ್ಲ ಒಂದು ದಿನ ನಾವು ಮಾಡಬೇಕಾದಂತ ಸಾಮಾನ್ಯ ಕ್ರಿಯಾಕರ್ಮಗಳನ್ನು ಅದರಲ್ಲಿ ಹೇಳಿದ್ದಾರೆ. ಸೊ ಇದರಿಂದ ಈಗ ದಂತ ಧಾವನ ಆಗಲಿ, ಉಷ್ಣಜಲ ಪ್ರಕ್ಷಾಲನ, ಮುಖ ಪ್ರಕ್ಷಾಲನ, ಇದೆಲ್ಲ ಸೇರಿಕೊಂಡು ಬಾಯಿಯ ಒಂದು ಆರೋಗ್ಯವನ್ನ ಸರಿಯಾಗಿಡೋಕೆ ಅಥವಾ ಅದನ್ನ ಸ್ವಸ್ಥವಾಗಿಡೋಕೆ ಈ ಒಂದಷ್ಟು ಕ್ರಿಯೆಗಳನ್ನ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದು ಸಾಮಾನ್ಯವಾಗಿ ಜನರಿಗೆ ಸಿಗುವ ತರ ಕೈಗೆಟಕುವಂತ ಡ್ರಗ್ಸ್ ಅಂತ ಹೇಳ್ತೀವಿ ದ್ರವ್ಯಗಳು, ಅದನ್ನ ಬಳಸ್ಕೊಂಡು ಬಾಯಿಯನ್ನ ಮುಕ್ಕೊಳಿಸೋದಾಗ್ಲಿ, ಬಾಯಿಯ ಹಲ್ಲನ್ನ ಉಜ್ಜುವುದಾಗ್ಲಿ ಅಥವಾ ವಸಡೆಗಳನ್ನ ಮಸಾಜ್ ಮಾಡೋದ್ರಾಗ್ಲಿ, ಈ ಎಲ್ಲ ಒಂದು ನಮಗೆ ಕೈಗೆಟಕುವಂತ ಗಿಡಮೂಲಿಕೆಗಳಿಂದ ಒಂದು ತೆರನಾದ ರೋಗಗಳು ಬರಲಾರದ ಹಾಗೇನೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಥವಾ ಈ ಒಂದು ದ್ರವ್ಯಗಳನ್ನು ಉಪಯೋಗಿಸಿ ದಂತ ಧಾವನ ಮಾಡುವುದಾಗಲಿ, ಮುಖ ಪ್ರಕ್ಷಾಲನ ಮಾಡುವುದಾಗಲಿ ಅಥವಾ ಜನಸಾಮಾನ್ಯವಾಗಿ ನಾವು ಮುಕ್ಕಳಿಸುವಿಕೆ ಅಂತ ಹೇಳ್ತೀವಲ್ಲ, ಅದನ್ನು ಮಾಡೋದ್ರಿಂದ ಸಾಮಾನ್ಯವಾಗಿ ಬರುವಂತಹ ಎಲ್ಲ ರೋಗಗಳನ್ನು ತಡೆಗಟ್ಟಬಹುದು. ಅದೇ ರೀತಿ

ಈಗ ನಮ್ಮ ಜೀವನೋಪ ಶೈಲಿಗಳನ್ನು ನೋಡಿದ ಮೇಲೆ ಸ್ವಲ್ಪ ಒಂದಷ್ಟು ಈಗ ನಾವು ಬೇಕರಿ ಐಟಮ್ಸ್ ಆಗಲಿ ಅಥವಾ ಜಂಕ್ ಫುಡ್ಸ್ ಕಾರ್ಬೋಹೈಡ್ರೇಟ್ ರಿಚ್ ಆಹಾರವನ್ನು ಈ ತರದಾದ ಒಂದಷ್ಟು ಆಹಾರದಿಂದ ಬಾಯಿಯ ಆರೋಗ್ಯ ಕೆಡುವುದು ಸರ್ವೇ ಸಾಮಾನ್ಯ. ಸೊ ಈ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ ಒಂದಷ್ಟು ಜನರೂಢಿಯಲ್ಲಿರುವಂತಹ ಕೆಲವೊಂದು ಔಷಧಿಗಳನ್ನು ಬಳಸಿಕೊಂಡು ನಾವು ಬಾಯಿಯ ಸ್ವಾಸ್ಥ್ಯವನ್ನು ಇಡಬಹುದು, ಅದರ ಜೊತೆಗೆ ಬರುವಂತಹ ಸಾಮಾನ್ಯ ರೋಗಗಳನ್ನು ಸಹ ತಡೆಗಟ್ಟಬಹುದು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ. ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
2: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीस डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377, एक्सटेन्शन 1530.

ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300 seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಯಳ್ಳೂರು ರೋಡಿನಲ್ಲಿರುವಂತಹ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಮತ್ತು ಎಂಆರ್ಸಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಈಗ ಮೊದಲಿಗೆ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯ ಕುರಿತು, ಈ ಒಂದು ಆಸ್ಪತ್ರೆಯನ್ನ ಯಾವ ಉದ್ದೇಶದಿಂದ ಆರಂಭ ಮಾಡಲಾಯಿತು, ಇದರ ಮುಖ್ಯ ಧ್ಯೇಯ ಏನು ಸರ್?
1: ನೋಡಿ, ಈಗ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಅಂತ ಆ ಹೆಸರಲ್ಲೇ ಇದೆ, ಸೆಂಟನರಿ ಅಂತ ಹೇಳಿ. ಸೊ ನಮ್ಮ ಕೆಎಲ್ಇ ಸಂಸ್ಥೆ ಏನಿದು ಭಾರತ ದೇಶದಲ್ಲಿ ಶೈಕ್ಷಣಿಕ ಮತ್ತು ವೈದ್ಯಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದೆ. ಇದರ ಶತಮಾನೋತ್ಸವದ ಸವಿ ನೆನಪಿನ ಕಾಣಿಕೆಯಾಗಿ ನಮ್ಮ ಗೌರವ ಕಾರ್ಯಾಧ್ಯಕ್ಷ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ದೃಢ ಸಂಕಲ್ಪ ಮತ್ತು ಅವರು ಮುಂದಾಲೋಚನೆಯಿಂದ 6ನೇ ತಾರೀಕು ಫೆಬ್ರವರಿ 2015 ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಯಿತು. ಆ ದಿನ ಆಗಿನ ಕೃಷಿ ಮಂತ್ರಿ ಆದಂತಹ ಶರದ್ ಪವಾರ್ ಅವರು ಮತ್ತು ವೈದ್ಯಕೀಯ ಮಿನಿಸ್ಟರ್ ಅಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ದಿವಂಗತ ಸುರೇಶ್ ಅಂಗಡಿಯವರು, ದಿವಂಗತ ಸಂಭಾಜಿ ಪಾಟೀಲ್ ಅವರು ಹಾಗೂ ಯೂನಿವರ್ಸಿಟಿ ಸೈನ್ಸ್ ಮಲೇಷಿಯಾ ಉಪಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಅದ್ನಾನ್ ಬಿನ್ ಹುಸೇನ್ ಮತ್ತು ನಿರ್ದೇಶಕರಂತ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಸೊ ಇದರ ಈ ಆಸ್ಪತ್ರೆಯ ಉದ್ದೇಶ ಏನಂದ್ರೆ, ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಅಷ್ಟೊಂದು ಆರೋಗ್ಯಕ್ಕೆ ಒಂದು ಮಹತ್ವ ಕೊಡೋದಾಯಿತು, ಪ್ಲಸ್ ಅಲ್ಲಿ ಚಿಕಿತ್ಸೆಗಾಗಿ ಬಹಳ ಒಂದು ಕುಂದುಕೊರತೆ ಇದೆ. ಈ ಒಂದು ಕುಂದುಕೊರತೆ ನೀಗಿಸಲಿಕ್ಕೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು ಅಲ್ಲಿಯ ಗ್ರಾಮೀಣ ಪ್ರದೇಶಗಳಾಯಿತು ಅಥವಾ ಖಾನಾಪುರ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಗೆ ಅಲ್ಲಿ ಜನರಿಗೆ ಒಂದು ಉತ್ತಮ ಆರೋಗ್ಯ ಸೇವೆಯನ್ನು ಕೊಡಬೇಕಂತ ಒಂದು ದೃಢ ಸಂಕಲ್ಪದಿಂದ ಇದು ಉದ್ಘಾಟನೆ ಆಯಿತು.
0: ಸರ್, ಈಗ ಯಾವುದೇ ಒಂದು ಆಸ್ಪತ್ರೆ ಯಶಸ್ಸಿನ ಹಿಂದೆ ಪರಿಣಿತ ವೈದ್ಯರ ತಂಡ ಹಾಗೂ ವಿವಿಧ ಚಿಕಿತ್ಸಾ ವಿಭಾಗಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಕೆಎಲ್ಇ ಸೆಂಟರ್ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಪ್ರಮುಖ ವಿಭಾಗಗಳು ಮತ್ತೆ ತಜ್ಞ ವೈದ್ಯರ ತಂಡದ ಕುರಿತು ಸರ್.
1: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಬ್ರಾಡರ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ ನಾವು, ಅವೆಲ್ಲವೂ ಇದಾವೆ. ಉದಾಹರಣೆಗಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜರಿ ಇದೆ, ಒಬಿಜಿ ಒಬ್ಸ್ಟೆಟ್ ಗ್ಯಾನಿಕ್ಸ್ ಅಂತೀವಿ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಕಿವಿ ಗಂಟಲು ಮೂಗ ENT ಅಂತ ಹೇಳ್ತೀವಿ, ಆಫ್ಥಾಲ್ಮೊಲಜಿ ಕಣ್ಣಿನ ಶಾಸ್ತ್ರದ ಬಗ್ಗೆ, ಚಿಕ್ಕ ಮಕ್ಕಳ ವಿಭಾಗ ಪಿಡಿಯಾಟ್ರಿಕ್ಸ್, ದಂತ ಚಿಕಿತ್ಸೆ ವಿಭಾಗ ಮತ್ತು ಮಾನಸಿಕ ರೋಗ ವಿಭಾಗ ಸೈಕಾಟ್ರಿಸ್ಟ್ ಅಂತ ಹೇಳ್ತೀವಿ, ಹಾಗೂ ಚರ್ಮರೋಗ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಕೂಡ ಇದೆ. ಇದಲ್ಲದೆ ಎಲುಬು ಕೀಲು ಒಂದು ಡಿಪಾರ್ಟ್ಮೆಂಟ್, ಆರ್ಥೋಪೆಡಿಕ್ ಬಟ್ಟು ಅದಕ್ಕೆ ಸಂಬಂಧಪಟ್ಟಂತ ಭೌತಿಕ ಶಾಸ್ತ್ರ ಚಿಕಿತ್ಸಾ ವಿಭಾಗ ಅಂತ ಹೇಳ್ತೀವಿ, ಅಂದ್ರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್. ಇದಲ್ಲದೆ ಸೂಪರ್ ಸ್ಪೆಷಾಲಿಟಿ ಆಗಿ ಕೆಲವೊಂದು ವಿಭಾಗಗಳು ಇದಾವೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್, ಯೂರಾಲಜಿ ಇದೆ, ಕಾರ್ಡಿಯಾಲಜಿ ಇದೆ, ಮೂತ್ರಪಿಂಡ ಶಾಸ್ತ್ರ, ನೆಫ್ರಾಲಜಿ ಇದೆ. ಮತ್ತು ಇದಲ್ಲದೆ ಇತ್ತಿತ್ತಲಾಗಿ ಒಂದು ನಮ್ಮ ಆಸ್ಪತ್ರೆ ಒಂದು ಗರಿ ಅಂತ ಹೇಳಬಹುದು ನಾವು, ಒಂದು ಹೆಮ್ಮೆ ಅಂತ ಹೇಳ್ಬೇಕಂದ್ರೆ, ಇತ್ತಿತ್ತಲಾಗಿ ನಾವು ಮಾನಸಿಕ ರೋಗ ಚಿಕಿತ್ಸೆ ವಿಭಾಗದ ಮುಂದುವರೆದ ಒಂದು ರಿಹಾಬಿಲಿಟಿ ಸೆಂಟರ್ ಅಂತ ಉಪಯೋಗ ಮಾಡಿದೀವಿ. ಅದು ಪುನರ್ವಸತಿ ಕೇಂದ್ರ ಅಂತ ಹೇಳ್ತೀವಿ, ಪರಿವರ್ತನೆ ಅಂತ ಹೆಸರಿಟ್ಟಿದ್ದೀವಿ. ಸೊ ಅದು ಕೂಡ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇದಾವೆ. ಇದಲ್ಲದೆ ನಮಗೆ ಏನಾದರೂ ಒಂದು ನರ ಚಿಕಿತ್ಸೆ, ನರರೋಗದ ಬಗ್ಗೆ ಏನಾದರೂ ಒಂದು ನಮಗೆ ಅಲ್ಲಿ ಅವಶ್ಯಕತೆ ಇದ್ರೆ ನಾವು ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಅಂತೇಳಿ ನಮ್ಮ ಮೇನ್ ಡಾಕ್ಟರ್ ಪ್ರಭಾಕರ್ ಕೂಡ ಆಸ್ಪತ್ರೆಯಿಂದ ವಿಸಿಟಿಂಗ್ ಕನ್ಸಲ್ಟ್ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾ ಇರ್ತಾರೆ.
0: ಸರ್, ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಜನರಿಗೆ ಯಾವೆಲ್ಲ ಒಂದು ಪ್ರಮುಖ ಆರೋಗ್ಯ ಸೇವೆಗಳು ಈಗ ಒಂದೇ ಸೂರಿನಡಿಯಲ್ಲಿ ಸಿಗುತ್ತೆ ಅಂತ?
1: ಯಾವುದೇ ಇರ್ಬೋದು, ಸಾಮಾನ್ಯ ವಿಜ್ಞಾನ ಹಿಡಿದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು ಅಥವಾ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡಿದೆ ನಾವು, ಆಕ್ಚುಲಿ ಅದು ಮಾಡಿದೆ. ಪ್ಲಸ್ ಪುನರ್ವಸತಿ ಕೇಂದ್ರ ಆಯಿತು. ಇದಲ್ಲದೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್, ಆರ್ಥೋಸ್ಕೋಪಿ ಸರ್ಜನ್ಸ್, ಆರ್ಥೋಸ್ಕೋಪಿ ಡಿಪಾರ್ಟ್ಮೆಂಟ್, ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದಾವೆ.
0: ಸರ್, ಈಗ ಇಂದಿನ ದಿನಗಳಲ್ಲಿ ಅನೇಕ ಒಂದು ಆಸ್ಪತ್ರೆಗಳಿವೆ, ಪ್ರತಿಯೊಂದು ಆಸ್ಪತ್ರೆಯು ತನ್ನದೇ ಆದಂತ ಒಂದು ವಿಶೇಷತೆಯನ್ನು ಹೊಂದಿರುತ್ತೆ. ಆಸ್ಪತ್ರೆಯನ್ನ ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನ ಇತರ ಆಸ್ಪತ್ರೆಗಳಿಗಿಂತ ವಿಭಿನ್ನವಾಗಿರುವಂತಹ ಪ್ರಮುಖ ಅಂಶಗಳು ಅಂದ್ರೆ,
1: ಮತ್ತೆ ಮೊದಲು ಹೇಳಬೇಕಂದ್ರೆ, ನಮ್ಮದು ಆಸ್ಪತ್ರೆಯ ವೆಚ್ಚ ಬಹಳ ಕಡಿಮೆ ಇದೆ, ಅತಿ ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ, ದಟ್ ಇಸ್ ಅ ಹೈಲೈಟ್ ಆಫ್ ಅವರ್ ಹಾಸ್ಪಿಟಲ್. ನೆಕ್ಸ್ಟ್ ಬರೋದು, ನಾವು ವಿಲೇಜ್ ಅಡಾಪ್ಷನ್ ಅಂತ ಹೇಳ್ತೀವಿ, ಗ್ರಾಮ ದತ್ತು ಸ್ವೀಕಾರ ಪ್ರೋಗ್ರಾಮ್ ಅಂತ. ಸೊ ಅದರ ಅಂಶದ ಆ ಕಾರ್ಯಕ್ರಮದಲ್ಲಿ ಸುಮಾರು 6 ಮುಖ್ಯ ಗ್ರಾಮ ಪಂಚಾಯತ್ಗಳನ್ನು ದತ್ತು ತಗೊಂಡಿದ್ವಿ, ಅದರಲ್ಲಿ ಸುಮಾರು 31 ಗ್ರಾಮಗಳು ಬರ್ತವೆ. ಸೊ ಅಲ್ಲಿ ಜನರಿಗೆಲ್ಲ ನಾವು ಒಂದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಕೊಡುತ್ತೇವೆ. ಇನ್ನು ಮುಂದೆ ಒಂದು ನಾವು ಆರೋಗ್ಯ ದಾಸೋಹ ಕಾರ್ಡ್ ಅಂತ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ಯೋಜನೆ ಒಳಗಡೆ ಪಡುವಂತ ವ್ಯಕ್ತಿ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ, ಅವರಿಗೆ ರಿಜಿಸ್ಟ್ರೇಷನ್, ವೈದ್ಯರೊಂದಿಗೆ ಸಂದರ್ಶನ, ಕನ್ಸಲ್ಟೇಷನ್, ಪ್ರಯೋಗಾಲಯ, ಲ್ಯಾಬೊರೇಟರಿ ಮತ್ತು ಕ್ಷಯಕಿರಣ ಎಕ್ಸ್ರೇ, ಇವೆಲ್ಲದರ ಮೇಲೆ ಶೇಕಡಾ 20% ಡಿಸ್ಕೌಂಟ್ ಕೊಡ್ತೇವೆ. ಹಾಗೂ ಒಳರೋಗಿ ಅಂದ್ರೆ IPD ಅಡ್ಮಿಟ್ ಆದ್ರೆ ಅಲ್ಲಿಯೂ ಕೂಡ ನಾವು ಸುಮಾರು 10% ಡಿಸ್ಕೌಂಟ್ ಕೊಡ್ತೇವೆ. ಮುಂದೆ ಬಂದು ನಮ್ಮಲ್ಲಿ ನಾವು ಬೆಳಗ್ಗೆ ವಾಕರ್ಸ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ, ಬೆಳಗಿನ ವಿಹಾರನ ಆರೋಗ್ಯ ಕ್ಯಾಂಪ್ ಅಂತ ಹೇಳ್ತೀವಿ. ಸೊ ಅದು ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ಇದಲ್ಲದೆ ಹಿರಿಯ ನಾಗರಿಕ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ನಮ್ಮ ಅಲ್ಲಿ ಸುತ್ತಮುತ್ತ ಒಂದು 25 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾರೇ ಒಂದು ಹಿರಿಯ ನಾಗರಿಕರು ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಹೋಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಬಿಡುತ್ತೆ. ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆ ಕೊಡ್ತೇವೆ. ಪ್ಲಸ್ ಅಲ್ಲಿ ನಮ್ಮ ಆಸ್ಪತ್ರೆ ಸುತ್ತಮುತ್ತಲು ಬಹಳ ಇಂಡಸ್ಟ್ರಿ ಇದ್ದಾರೆ, ಉದ್ಯಮ ಭಾಗ ಅಂತ ಹೇಳ್ತೀವಿ, ಬಹಳ ಉದ್ಯಮಿಗಳು ಇಂಡಸ್ಟ್ರಿ ಇದ್ದಾರೆ. ಸೊ ಅವರು ಕೂಡ ನಾವು ಒಂದು ಪಿರಿಯಾಡಿಕ್ ಆನ್ಯುವಲ್ ಚೆಕಪ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನಾವು ಮಾಡ್ತೀವಿ. ಪ್ಲಸ್ ಅವರ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಕೂಡ ನಾವು ಕ್ಯಾಂಪ್ ಮಾಡ್ತೀವಿ. ಪ್ಲಸ್ ಏನು ಅಲ್ಲಿ ಅವರಿಗೆ ಏನೋ ರಕ್ತದಾನ ಶಿಬಿರ ಇರಬಹುದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರಬಹುದು, ಅಥವಾ ಒಂದು ಅವರಿಗೆ ರೆಫರಲ್ ಒಂದು ಸರ್ವಿಸ್ ಬೇಕಾದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಅವ್ರಿಗೆ ಇನ್ನೂ ಮುಂದೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಮ್ಮ ಆಸ್ಪತ್ರೆಗೆ ರೆಫರೆನ್ಸ್ ಮಾಡಿ ಮತ್ತೆ ಅವ್ರು ಕರ್ಕೊಂಡ್ಬರ್ತೀವಿ. ಆ ಥರ ಎಲ್ಲ ವ್ಯವಸ್ಥೆ ಇದೆ. ಇದನ್ನು ಬಿಟ್ಟು ಹೇಳಬೇಕಂದ್ರೆ ನಾವು ಇತ್ತಿತ್ತಲಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ರಿನಲ್ ಟ್ರಾನ್ಸ್ಪ್ಲಾಂಟ್ ಪ್ಲಸ್ ಪುನರ್ವಸತಿ ಕೇಂದ್ರ ರಿಹಾಬಿಲಿಟೇಷನ್. ಸೊ ಇವೆರಡು ನಮ್ಮ ಈ ವರ್ಷದ ಹೈಲೈಟ್ ಅಂತ ಹೇಳಬೇಕು ನಾವು. ಸೊ ಇವನ್ನೆಲ್ಲ ನೋಡಿದ್ರೆ ಆ ಭಾಗ

0: ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಹೈಟೆಕ್ ಆಪರೇಷನ್ ಥಿಯೇಟರ್ಸ್ ಇದೆ. ನಾವು ಮಾಡ್ಯುಲರ್ ಓಟಿ ಅಂತ ಹೇಳ್ತೀವಿ, ಶಸ್ತ್ರಚಿಕಿತ್ಸಾ ಕೊಠಡಿಗಳು ಮತ್ತು ಲ್ಯಾಪ್ರೋಸ್ಕೋಪಿಕ್ ಮತ್ತು ಲೇಸರ್ ಸೇರಿದಂತಹ ವಿಧ ವಿಧ ಶಸ್ತ್ರಚಿಕಿತ್ಸೆ ಕೂಡ ನಮ್ಮ ಆಸ್ಪತ್ರೆ ಇದೆ. ಅದರ ನುರಿತ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ನುರಿತ ವೈದ್ಯರು ಕೂಡ ಇದ್ದಾರೆ. ಇದಲ್ಲದೆ ಸೊಂಟ ಮತ್ತು ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಅದು ಕೂಡ ಆರ್ಥೋಸ್ಕೋಪಿ ಸರ್ಜನ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ಪ್ಲಸ್ ಕೆಲವೊಂದು ವಿಸಿಟಿಂಗ್ ಕನ್ಸಲ್ಟ್ ಕೂಡ ನಮ್ಮ ಆಸ್ಪತ್ರೆಗೆ ಎರಡು ವಾರಕ್ಕೊಮ್ಮೆ ಬಂದು ಆಪರೇಷನ್ ಮಾಡ್ತಾರೆ. ಇದಲ್ಲದೆ ಮೂತ್ರಪಿಂಡ ನೆಫ್ರಾಲಜಿ, ಮೂತ್ರ ಕೋಶ ಯೂರಾಲಜಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿದೆ. ಇದಲ್ಲದೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಬಂಜೆತನ, ಇನ್ಫರ್ಟಿಲಿಟಿ ಮತ್ತು ಪ್ರಸೂತಿ, ಬಂಜೆತನ ಮತ್ತು ಆಬ್ಸ್ಟೆಟ್ರಿಕ್ ಗೈನಕಾಲಜಿ ಅವು ಕೂಡ ಇದೆ. ಅಲ್ಲದೆ ಇವರಿಗೆ ನಾವು ಪ್ರತಿ ಗರ್ಭಿಣಿ ಏನು ಮಾಡಿದ್ರೆ ಗರ್ಭ ಚೈತನ್ಯ ಕಾರ್ಯಕ್ರಮ ಮಾಡ್ತೀವಿ ಅವರಿಗೆ. ಗರ್ಭಿಣಿ ಆಗುವ ಒಂದು ಇದರಲ್ಲಿ ಅವರಿಗೆ ಮಾನಸಿಕವಾಗಿ ಯಾವ ಥರ ನಾವು ಅವರಿಗೆ ಉತ್ತೇಜನ ಕೊಡಬೇಕು, ಪ್ಲಸ್ ಅವರ ಆರೋಗ್ಯ ಯಾವ ರೀತಿ ಇರಬೇಕು, ಅವರ ಆಹಾರ ಪದ್ಧತಿ, ಸೊ ಗರ್ಭ ಚೈತನ್ಯ ಕೂಡ ಕಾರ್ಯಕ್ರಮ ಪ್ರತಿ ತಿಂಗಳು ಮೊದಲನೇ ಶನಿವಾರ ಕೂಡ ಮಾಡ್ತೇವೆ. ಇದಲ್ಲದೆ ನಮ್ಮಲ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಅಂತೀವಿ, ಸೀಳುದುಟ್ಟಿ. ಸೊ ನಮ್ಮ ಕೇಲಿ ಡೆಂಟಲ್ ಕಾಲೇಜಿಂದ ಶಸ್ತ್ರ ಚಿಕಿತ್ಸಕರು ಅವರು ಕೂಡ ಬಂದು ಸೀಳುದುಟ್ಟಿ ಅಥವಾ ಏನು ಅಂಗುಳಿನ ಶಸ್ತ್ರಚಿಕಿತ್ಸೆ ಕೂಡ ವ್ಯವಸ್ಥೆ ಕೂಡ ನಮ್ಮ ಆಸ್ಪತ್ರೆ ಲಭ್ಯ ಇದೆ.
1: ಸರ್, ಈಗ ರಿಯಾಯಿತಿ ದರದಲ್ಲಿನ ಚಿಕಿತ್ಸೆ ಕುರಿತು ಮಾತನಾಡೋದಾದ್ರೆ, ಕೇಲಿ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಮತ್ತು ಹಾಗೆಯೇ ಖಾಸಗಿಯಾಗಿ ಇರುವಂತಹ ಎಲ್ಲ ಒಂದು ಆರೋಗ್ಯ ಕಾರ್ಡ್ಗಳ ಹಾಗೂ ರಿಯಾಯಿತಿ ಒಂದು ದರದಲ್ಲಿನ ಚಿಕಿತ್ಸೆಯ ಕುರಿತು ಮಾತನಾಡೋದಾದ್ರೆ,
0: ನಮ್ಮ ಆಸ್ಪತ್ರೆಯಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲ ಎಷ್ಟು ಇನ್ಶೂರೆನ್ಸ್ ಇದಾವೆ, ಆಲ್ಮೋಸ್ಟ್ ಆಲ್ ಇನ್ಶೂರೆನ್ಸ್ ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ ಆಸ್ಪತ್ರೆ. ಇದಲ್ಲದೆ ಏನು ಸರ್ಕಾರಿ ಒಂದು ಅವರ ಏನು ಯೋಜನೆಗಳಿದಾವೆ ಅವು ಕೂಡ ಇದಾವೆ. ಉದಾಹರಣೆಗಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ, ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ಮರುಪಾವತಿ ಯೋಜನೆ ಕೂಡ ನಾವು ಮಾಡ್ತೀವಿ, ರಿಎಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಪ್ಲಸ್ ESI ಇದೆ, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ, ಯಶಸ್ವಿನಿ ಸ್ಕೀಮ್ ಇದೆ, ಆರೋಗ್ಯ ಭಾಗ್ಯ ಇದು ಯೂಸ್ವಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಇದು ವಿಮೆ, ಆರೋಗ್ಯ ಭಾಗ ಕೂಡ ನಮ್ಮಲ್ಲಿದೆ. ಅಲ್ಲದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದ್ರೆ ಕರ್ನಾಟಕದ ಏನು ನಮ್ಮ ಗವರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಹೆಲ್ತ್ ಸ್ಕೀಮ್ ಇದು, ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ, ಇದು ಕೂಡ ನಮ್ಮಲ್ಲಿದೆ. ಇದಲ್ಲದೆ ಪ್ರೈವೇಟ್ ನೀವು ಸೆಗ್ಮೆಂಟ್ ನೋಡಬೇಕಂದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ರಿಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಆದಿತ್ಯ ಬಿರ್ಲಾ ಇದೆ, ಬಜಾಜ್ ಅಲಿಯನ್ಸ್ ಇದೆ, MD ಇಂಡಿಯಾ ಅಂತಿದೆ, ಪ್ಯಾರಾಮೌಂಟ್ ಅಂತಿದೆ, ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಅಂತಿದೆ. ಸೊ ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಒಂದು ನಾನು ಮತ್ತೊಂದು ವಿಷಯ ಬಹಳ ಒತ್ತಿ ಹೇಳ್ಬೇಕಂತಂದ್ರೆ, ನಾವು ಬಡ ರೋಗಿಗಳಿಗೆ, ಪೂರ್ ಪೀಪಲ್ಗೆ, ಸೊ 50% ಡಿಸ್ಕೌಂಟ್ ಆನ್ ಬೆಡ್ ಚಾರ್ಜಸ್ ಅವರು ಅಡ್ಮಿಟ್ ಆದರೆ, ಪ್ಲಸ್ 25% ಇನ್ವೆಸ್ಟಿಗೇಷನ್ಸ್, ಯಾವುದೇ ಒಂದು ಅವರು ತಪಾಸಣೆ ಒಳಗೋದ್ರೆ ಅದರ ಮೇಲೆ 25%, ಬೆಡ್ ಚಾರ್ಜ್ ಮೇಲೆ 50%. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಅವರು ಯಾವುದೇ ಒಂದು ಕೆಟಗರಿಯಲ್ಲಿ, ಅವ್ರ ಕಡೆ ಒಂದು BPL ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ಆಯುಷ್ಮಾನ್ ಭಾರತ ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ESI, ESS ಯಾವುದೇ ಇಲ್ದಿದ್ರು ಕೂಡ ನಾವು ಎಲ್ಲ ಜನರಿಗೆ 50% ಆನ್ ಬೆಡ್ ಚಾರ್ಜ್, 25% ಇನ್ವೆಸ್ಟಿಗೇಷನ್ ನಾವು ಡಿಸ್ಕೌಂಟ್ ಕೊಡ್ತೇವೆ. ಇದಲ್ಲದೆ BPL ಕಾರ್ಡ್ ಹೋಲ್ಡರ್ ಕೂಡ ನಾವು ಅಡಿಷನಲ್ 10% ರಿಯಾಯಿತಿ ಕೊಡ್ತೀವಿ.
1: ಸರ್, ಈಗ ಮುಂದಿನ ದಿನಗಳಲ್ಲಿ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ತಮ್ಮ ಕನಸುಗಳು ಹಾಗೆ ಯೋಜನೆಗಳ ಬಗ್ಗೆ, ಜನರಿಗೆ ಇನ್ನೂ ಒಂದು ಉತ್ತಮ ಸೇವೆಯನ್ನು ನೀಡಲು ತಾವು ಯಾವೆಲ್ಲ ಒಂದು ಹೊಸ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಾ ಅಂತ.
0: ನಾವು ಅಲ್ಲಿ ಜನರ ಫೀಡ್ಬ್ಯಾಕ್ ತಗೊಂಡಾಗ ಬಹಳಷ್ಟು ಜನರು, ಸರ್ ಬ್ರಾಡರ್ ಸ್ಪೆಷಾಲಿಟಿ ಅಂತ ನೀವು ಶುರು ಮಾಡಿದ್ದೀರಾ, ಅದ್ರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಕೂಡ ಸ್ಟಾರ್ಟ್ ಮಾಡಿ ಅಂತ ನಮ್ಮಲ್ಲಿ ಅಲ್ಲಿ ಬಹಳ ಒಂದು ಮನವಿಗಳು ಬಂದು ಫೀಡ್ಬ್ಯಾಕ್ ಅಲ್ಲಿ ಪೇಷಂಟ್ಸ್ ಎಲ್ಲ ಮೆನ್ಷನ್ ಮಾಡ್ತಾ ಇದ್ರು. ಸೊ ಅದರ ಒಂದು ದೌತ್ಯಕವಾಗಿ ನಾವು ಮುಂದಿನ ದಿನದಲ್ಲಿ ಫುಲ್ ಫ್ಲೆಜ್ ಕಾರ್ಡ್ ಡಿಪಾರ್ಟ್ಮೆಂಟ್, ಈಗ ವಿಸಿಟಿಂಗ್ ಬರ್ತಾ ಇದಾರೆ, ಬಟ್ ನಮ್ಮದೇ ಒಂದು ಸಪರೇಟ್ ಕ್ಯಾತ್ಲ್ಯಾ ಮಾಡೋದಾಯ್ತು. ಪ್ಲಸ್ ನ್ಯೂರೋ ಸರ್ಜರಿ, ಮನಿ ಬಹಳಷ್ಟು ಪೇಷಂಟು ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬರ್ತಾರೆ, ತಲೆಯಲ್ಲಿ ರಕ್ತಸ್ರಾವ ಆಗುತ್ತೆ, ಅವಾಗೆಲ್ಲ ನಾವು MRI ಸ್ಕ್ಯಾನಿಂಗ್ ಬೇಕಾಗುತ್ತೆ, ಸಂಬಂಧಪಟ್ಟಂತ ಏನು ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಸೊ ಅದು ಒಂದು ಬೇಡಿಕೆ ಇದೆ ಎಲ್ಲ ಜನರದ್ದು, ಅದು ಒಂದು ಸ್ಟಾರ್ಟ್ ಮಾಡುವಂತ ಒಂದು ನಾವು ಯೋಜಿಸಿಕೊಂಡಿದ್ದೀವಿ. ಇದಲ್ಲದೆ ನಮ್ಮ ಏನು ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ತೇವೆ ನಮ್ಮ ಹಾಸ್ಪಿಟಲ್, ಆರೋಗ್ಯ ದಾಸೋಹ ಕಾರ್ಡ್. ಸೊ ಇದನ್ನು ಇನ್ನೂ ಜಾಸ್ತಿ ಜನರಿಗೆ ನಾವು ಹಂಚಿ ಅದರ ಏನು ಫೆಸಿಲಿಟೀಸ್, ಅದ್ರ ಪ್ರಿವಿಲೇಜ್ ಏನೇನಿದೆ ಆ ಕಾರ್ಡ್ ಅಲ್ಲಿ, ಅದು ತಗೊಂಡ್ರೆ ಏನಾಗುತ್ತೆ ಅದ್ರ ಬಗ್ಗೆ ನಾವು ಜಾಸ್ತಿ ನಾವು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅಟ್ಲೀಸ್ಟ್ ನಾವು ಮಂತ್ಲಿ 2,000-3,000 ಆರೋಗ್ಯ ದಾಸ ಕಾರ್ಡ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಸುತ್ತಮುತ್ತಳರಿಗೆ ಆ ಆರೋಗ್ಯ ದಾಸ ಕಾರ್ಡಿನ ಒಂದು ಲಾಭ ಪಡ್ಕೊಳ್ಬೇಕಂತ ಒಂದು ಮನವರಿಕೆ ಮಾಡುವಂತ ಒಂದು ಯೋಜನೆ ಬಹಳ ಹಾಕೊಂಡಿದ್ವಿ. ಇದಲ್ಲದೆ ಇನ್ನೂ ಹೆಚ್ಚಿನ ಸರ್ಕಾರಿ ಯೋಜನೆಗಳಿದಾವೆ, ವಿಮೆಗಳು ಇನ್ಶೂರೆನ್ಸ್ ಇದಾವೆ, ಪ್ಲಸ್ ಇನ್ನೂ ಬಹಳ ಪ್ರೈವೇಟ್ ಇನ್ಶೂರೆನ್ಸ್ ಇದೆ. ಸೊ ಅವೆಲ್ಲವನ್ನು ನಾವು ನಮ್ಮ ಆಸ್ಪತ್ರೆ ಎಂಪ್ಯಾನಲ್ ಮಾಡಬೇಕು ಅಂತ ಒಂದು ಯೋಜನೆ ಹೊಂದಿದ್ದೇವೆ.
1: ಸರ್, ಈಗ ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ, ಸರ್ ಈಗ ರೋಗಿಗಳನ್ನ ಒಂದು ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸಿಕೊಳ್ಳಲಾಗ್ತಾ ಇದೆ ಸರ್ ಈಗ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ?
0: ನೋಡಿ, ಈಗ ತಾವೆಲ್ಲ ಕೇಳ್ತಾ ಇರಬಹುದು ಎಲ್ಲ ಕಡೆ AI ಅಂತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಅಂತ ಹೇಳ್ತೀವಿ ನಾವು. ಸೊ ವಿ ಹ್ಯಾವ್ ಟು ಗೋ ವಿತ್ ವರ್ಲ್ಡ್, ನಾವು ಹಳಬರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಜಗತ್ತು, ನಮ್ಮ ದೇಶ, ನಮ್ಮ ಸಮಾಜ ಮುಂದುವರುತ್ತೆ, ನಾವು ತಂತ್ರದಲ್ಲಿ ಅದನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಇದರ ನಿತ್ಯದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಿಖರ ಒಂದು ರೋಗ ನಿರ್ಣಯ ಅಂದರೆ ಪ್ರಿಸೈಸ್ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿಸೈಸ್ ಟ್ರೀಟ್ಮೆಂಟ್ ಸಂಬಂಧ ನಾವು CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್ ಆಧುನಿಕ ಸಾಧನಗಳನ್ನು ಇಟ್ಕೊಂಡಿದ್ದೀವಿ. ಪ್ಲಸ್ ಉತ್ತಮ ಚಿಕಿತ್ಸೆ, ಇನ್ನೂ ಜಾಸ್ತಿ ಡಿಜಿಟಲೈಸೇಷನ್ ಅಂತ ಹೇಳ್ತೀವಿ ನಾವು ಅದು. ಆಮೇಲೆ ಎಲ್ಲ ನಮ್ಮ ಆಸ್ಪತ್ರೆ ಏನು ಮೆಡಿಕಲ್ ರೆಕಾರ್ಡ್ಸ್ ಇರ್ತವೆ ಪೇಷಂಟ್ದು, OPD ಕಾರ್ಡ್ ಇರ್ಬೋದು,

0: ಅಥವಾ ಐ ಪಿ ಡಿ ಕಾರ್ಡ್ ಹೊರರೋಗಿ ಮತ್ತು ಒಳರೋಗಿಗಳ ಅವೆಲ್ಲ ಅವ್ರ ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವನ್ನೆಲ್ಲ ಡಿಸ್ಲೈಸ್ ಮಾಡ್ತಾ ಇದ್ದೀವಿ. ಸೊ ಮುಂಚೆ ಎಲ್ಲ ಅವನ ಪೇಪರ್ ಅಲ್ಲಿ ಹಾಕಿ ಒಂದು ರೂಮಲ್ಲಿ ಇಟ್ಬಿಡ್ತಾ ಇದ್ವಿ. ಸೊ ಅವನ್ನೆಲ್ಲ ಈಗ ಸ್ಕ್ಯಾನ್ ಮಾಡಿ ಡಿಸ್ಲೈಸ್ ಮಾಡಿದ್ರೆ ನಾವು ಬಹಳಷ್ಟು ವರ್ಷವರೆಗೆ ಆ ಪೇಷಂಟ್ ರೋಗಿಯ ಏನು ಕಾಯಿಲೆ ಇದೆ ಅವರೆಲ್ಲ ಡೀಟೇಲ್ಸ್ ಎಲ್ಲ ನಾವು ಒಂದು ಕಂಪ್ಯೂಟರ್ ಮುಖಾಂತರ ನಾವು ಸೇವ್ ಮಾಡೋದು. ಸೊ ಡಿಸ್ಲೈಸ್ ಆಫ್ ಮೆಡಿಕಲ್ ರೆಕಾರ್ಡ್ ಸೆಕ್ಷನ್ ಅಂತ ಹೇಳ್ತೀವಿ. ಪ್ಲಸ್ ಟೆಲಿಮೆಡಿಸಿನ್ ಅಂತ, ಟೆಲಿಮೆಡಿಸಿನ್ ಅಂದ್ರೆ ನಮ್ದು ಇಲ್ಲೇ ನಮ್ಮ ಡಾಕ್ಟರ್ ಇಲ್ಲೇ ಕೂತಿರ್ತಾರೆ, ನಮ್ಮ ಹಾಸ್ಪಿಟಲ್ ಕೂತಿರ್ತಾರೆ, ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ. ಸೊ ಬೇರೆ ಊರಲ್ಲಿ ಅಲ್ಲಿ ಸುತ್ತಮುತ್ತ ಕಿನೆ ಅಂತಿದೆ, ಮಚ್ಚೆ ಅಂತಿದೆ, ದೇಸೂರ್ ಅಂತಿದೆ, ಆ ಕಡೆ ಗರ್ಲ್ ಗುಂಜಿ ಅಂತಿದೆ, ಸುಮಾರು ಬಹಳಷ್ಟು ಹಳ್ಳಿಗಳಿವೆ. ಅಲ್ಲಿ ಬಹಳ ಆರೋಗ್ಯದಿಂದ ವಂಚಿತರಾಗಿದ್ದಾರೆ. ಸೊ ನಾವು ನಮ್ಮ ಆಸ್ಪತ್ರೆ ಕುಲ್ಲೇ ಕೂತು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಒಂದು ವ್ಯವಸ್ಥೆ, ಅದು ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ. ಅದು ಕೂಡ ನಾವು ಇಟ್ಕೊಂಡಿದ್ದೀವಿ. ಪ್ಲಸ್ ಏನು 24/7 ಲ್ಯಾಬೊರೇಟ್ರಿ, 24/7 ಏನು ಫಾರ್ಮಸಿ, ಔಷಧಾಲಯದ ಕೂಡ ನಾವು ಅದನ್ನು ಕೂಡ ಡಿಜಿಟಲ್ ಮಾಡ್ತಾ ಇದ್ದೀವಿ. ಅಂದ್ರೆ ಕೈಲಿ ಬರೋದು ಕೊಡೋದೇನಿಲ್ಲ, ಟೈಪ್ ಮಾಡಿಬಿಟ್ರೆ ಅದು ಪ್ರಿಸ್ಕ್ರಿಪ್ಷನ್ ಆಟೋಮೆಟಿಕ್ ಫಾರ್ಮಸಿ ಅಂಗಡಿ ಹೋಗುತ್ತೆ. ಅಲ್ಲಿ ಫಾರ್ಮಸಿ ಅಂಗಡಿ ಪೇಷಂಟ್ ಡೀಟೇಲ್ಸ್ ಟೈಪ್ ಮಾಡಿದ್ರೆ ಈ ರೋಗಿಗೆ ಏನೆಲ್ಲ ಮೆಡಿಸಿನ್ ಬರೆದಿದ್ದಾರೆ ಡಾಕ್ಟರು ಮೆಡಿಕಲ್ ಶಾಪ್ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಆಸ್ಪತ್ರೆ ಮೆಡಿಕಲ್. ಸೊ ಅವ್ರು ಇಮಿಡಿಯೇಟ್ಲಿ ಹಂತಾರೆ. ಸೊ ಈ ತರ ನಾವು ಸಮಯ ಉಳಿಸ್ಲಿಕ್ಕಾಯ್ತು. ಪ್ಲಸ್ ಆದಷ್ಟು ಒಂದು ಆಧುನೀಕರಣ ಮತ್ತು ತಂತ್ರಜ್ಞಾನ ಅಳವಡಿಸ್ಕೊತಾ ಇದ್ದೀವಿ.
1: ಸರ್, ಈಗ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳ ಸುರಕ್ಷತೆಯನ್ನ ಹೆಚ್ಚಿಸುವುದಕ್ಕಾಗಿ ಯಾವ ಒಂದು ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ?
0: ನಿಜವಾಗಿ ಇದು ಬಹಳ ಒಳ್ಳೆ ಪ್ರಶ್ನೆ. ರೋಗಿಯ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಮುಖರಾಗಿ ಮಾಡು ಹೋಗುದಲ್ಲದೆ ಅವ್ರ ಆಸ್ಪತ್ರೆ ಇರೋ ಎಷ್ಟು ಸುರಕ್ಷಿತವಾಗಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಮೆನಿ ಕೇಸ್ ಅಲ್ಲಿ ಆಗಿದೆ, ಮೇ ಬಹಳ ಒಂದು ಇದು ನಾವು ಒಂದು ಸ್ಥಿತಿಯಲ್ಲಿ ನೋಡಿದ್ದೀವಿ. ಪೇಷಂಟ್ಸ್ ಏನೋ ಬರ್ತಾರೆ, ಬಂದಾಗ ಅಲ್ಲಿ ಆಸ್ಪತ್ರೆ ಏನೋ ಅನಾಹುತ ಆಗಿಬಿಡುತ್ತೆ ಅವರಿಗೆ. ಪೇಷಂಟ್ ಏನೋ ನಿಮೋನಿಯಾ ಟ್ರೀಟ್ಮೆಂಟ್ ಬಂದಿರ್ತಾರೆ, ಟೈಫಾಯ್ಡ್ ಟ್ರೀಟ್ಮೆಂಟು, ಬೆಡ್ ಮೇಲೆ ಬಿದ್ದರು ಅಥವಾ ಕಾಲ್ ಸ್ಲಿಪ್ ಜಾರಿ ಬಿದ್ದರು, ಏನೋ ಈ ಥರ ಆಗುತ್ತೆ. ಸೊ ಇವುಗಳ ಸುರಕ್ಷತೆ ಬಗ್ಗೆ ನಾವು ಬಹಳ ಒಂದು ಕ್ರಮಗಳು ಕೈಗೊಂಡಿದ್ದೀವಿ. ಮೊದಲನೇ ಹೇಳಬೇಕಂದ್ರೆ ಪೇಷಂಟ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತ ಹೇಳ್ತೀವಿ, ಏನು ಕೈಗೆ ಬ್ರೆಸ್ಲೆಟ್ ಅಥವಾ ಬಳೆ ಬರುತ್ತಲ್ಲ ಆ ಥರ ಟ್ಯಾಗ್ ಹಾಕಿರ್ತೀವಿ. ಸೊ ವಿ ಕ್ಯಾನ್ ಐಡೆಂಟಿಫೈ ದ ಪೇಷಂಟ್ ವೆರಿ ಈಸಿಲಿ. ಇಟ್ಸ್ ಕಾಲ್ ಪೇಷಂಟ್ ಐಡೆಂಟಿಫಿಕೇಷನ್ ಟ್ಯಾಗ್ ಅಂತೀವಿ. ನೆಕ್ಸ್ಟ್ ಔಷಧಿಗಳು ಸರಿಯಾದ ರೋಗಿಗೆ, ಅಂದ್ರೆ ಪ್ರಿಸ್ಕ್ರಿಪ್ಷನ್ ಯಾವುದು ಮಿಸ್ ಮ್ಯಾಚ್ ಆಗಬಾರ್ದು ಆ ಪೇಷಂಟ್. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಒಂದೇ ಹೆಸರು ಒಂದೇ ಸರ್ನೇಮ್ ಬರೋದು ಬಹಳ ಜನ ಪೇಷಂಟ್ ಇರ್ತಾರೆ. ಸೊ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಸಪರೇಟ್ ಒಂದು ಐ ಡಿ ಕ್ರಿಯೇಟ್ ಮಾಡಿ ಅದನ್ನ ಅವರಿಗೆ ಒಂದು ಕೊಡುವಂತ ವ್ಯವಸ್ಥೆ. ಪ್ಲಸ್ ಪೇಷಂಟು ಅಥವಾ ಬಂದ್ರೆ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ಬೋದು, ನಮ್ಮ ವೈದ್ಯರ ಸಿಬ್ಬಂದಿ ಇರ್ಬೋದು ಅಥವಾ ಅಲ್ಲಿ ಸಪೋರ್ಟ್ ಸ್ಟಾಫ್ ಯಾರಾದ್ರೂ ಕೂಡ ಒಂದು ಸೋಂಕು ನಿಯಂತ್ರಣ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅದಕ್ಕಾಗಿ ಬಹಳಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ. ಕೈಗಳ ಸ್ವಚ್ಛತೆ ಇರ್ಬೋದು, ಸ್ಯಾನಿಟೈಸರ್ ಬಳಕೆ ಇರ್ಬೋದು, ಅಥವಾ ನಮ್ಮ ಏನಿದು CDC ಅಟ್ಲಾಂಟ ಅಂತ ಹೇಳ್ತೀವಿ ಅಥವಾ WHO ವಿಶ್ವ ಆರೋಗ್ಯ ಸಂಸ್ಥೆ ಅವ್ರು ಏನೊಂದು ಮಾರ್ಗಸೂಚನೆ ಕೊಟ್ಟಿದ್ದಾರೆ ಇನ್ಫೆಕ್ಷನ್ ಕಂಟ್ರೋಲ್, ಅವೆಲ್ಲ ನಾವು ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತೀವಿ. ಪ್ಲಸ್ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಇದೆ, ಅಂದ್ರೆ ರೋಗಿ ಹಾಸಿಗೆ ಕೆಳಗಡೆ ಬಿದ್ದರೆ ಏನಾಗುತ್ತೆ, ಸೊ ಅದಕ್ಕೆ ಏನಂತ ಅಗತ್ಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಅಗ್ನಿ ಸುರಕ್ಷತೆ ಅಂತಿದೆ ನಮ್ಮಲ್ಲಿ, ಫೈರ್ ಸೇಫ್ಟಿ ಅಂತಿದೆ. ಸೊ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಫೈರ್ ಸೇಫ್ಟಿ ನಾವು ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಕಳೆದ ವಾರದಲ್ಲಿ ನಾವು ಎಲ್ಲ ನಮ್ಮ ಸಪೋರ್ಟ್ ಸ್ಟಾಫ್, ಅದು ಡಾಕ್ಟರ್ಸ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು ಅಥವಾ ನಮ್ಮ ಆಯಾಗಳು ಇರ್ಬೋದು, ಎಲ್ಲರೂ ಕೂಡ ಫೈರ್ ಸೇಫ್ಟಿ ಅನ್ನು ಅದರ ಬಗ್ಗೆ ನಾವೊಂದು ಡೆಮೋನ್ಸ್ಟ್ರೇಷನ್ ಕೊಟ್ಟು ಮಾಡಿದ್ದೀವಿ. ಈಗ ಅಕಸ್ಮಾತ್ವಾಗಿ ಫೈರ್ ಬಂದರೆ ಏನು ನಾವೆಲ್ಲ ಕ್ರಮ ತಗೋಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು, ಅಲ್ಲಿ ಯಾವ ಥರ ಪೇಷಂಟನ್ನು ತಾವು ಹೊರಗಡೆ ಹಾಕಬೇಕು, ಅದರೆಲ್ಲ ಮಾಡಿದ್ದೇವೆ. ಪ್ಲಸ್ ಯಾವುದೇ ಒಂದು ಆಮೇಲೆ ಎಲ್ಲ ಕಡೆ CCTV ಕ್ಯಾಮ್ರಾ ಇದಾರೆ. ಸೊ ಇತ್ತಿತ್ತಲಾಗಿ ನೋಡಿ ಬಹಳ ಒಂದು ಆಸ್ಪತ್ರೆಯಲ್ಲಿ ಅವ ಚಿಕ್ಕ ಮಗುವನ್ನು ಕಳವು ಮಾಡೋದು ಅಥವಾ ಪೇಷಂಟು ಅವ್ರ ಸಂಬಂಧಿಕರದ್ದು ಒಂದು ದುಡ್ಡು ತೊಗೊಳ್ ಸುಮಾರು ಅಲ್ಲೆಲ್ಲ ಕೇಳ ಬರ್ತಾ ಇರ್ತೀವಿ ಇಂಥ ವಿಷಯ. ಸೊ ಇವನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಸುಸ್ಥಿತಿ CCTV ಕ್ಯಾಮ್ರಾ ಇಡಿದೆ 24/7. ಪ್ಲಸ್ ಏನು ಸೆಕ್ಯೂರಿಟಿ ಗಾರ್ಡ್ಸ್ 24/7 ಶಿಫ್ಟ್ ವೈಸ್ ಬರ್ತಾರೆ ಅವರು, ಅಂದ್ರೆ ಅರೌಂಡ್ ದ ಕ್ಲಾಕ್. ಯೂಶಲಿ ಕೇಳಿ ಬೇರೆ ಒಂದು ಆಸ್ಪತ್ರೆಯಲ್ಲಿ ಸಾಯಂಕಾಲ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ಸ್ ಇರೋದೇ ಇಲ್ಲ, ಮಾರ್ನಿಂಗ್ ಅಷ್ಟೇ ಪೀಕ್ ಅವ್ರಲ್ಲಿ ಅಷ್ಟೇ ಇರ್ತಾರೆ. ಬಟ್ ನಮ್ದು ಆ ಥರ ಇಲ್ಲ, ಮಾರ್ನಿಂಗ್ ಅಷ್ಟೇ, ಅದ್ರ ತಕ್ಕನೆ ಈವ್ನಿಂಗ್ ಕೂಡ ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನೆಲ್ಲ ಇದನ್ನ ಮಾಡಿ ಡೆಪ್ಯೂಟ್ ಮಾಡಿದ್ದೇವೆ. ಪ್ಲಸ್ NABH ಅಂತ ಹೇಳ್ತೀವಿ, NABH ಏನೊಂದು ಅವರು ನಮಗೆ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಏನು ಮಾನದಂಡ ಕೊಟ್ಟಿದ್ದಾರೆ, ಅವೆಲ್ಲ ನಾವು ಪಾಲಿಸ್ತೀವಿ.
1: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಕೇಲಿ ಸೆಂಟರ್ನರಿ ಚಾರಿಟೇಬಲ್ ಹಾಸ್ಪಿಟಲ್ ಮತ್ತು MRC ಯಳ್ಳೂರ್ ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ಈಗ ಆಸ್ಪತ್ರೆಯಲ್ಲಿ ರೋಗಿಗಳು ಅಥವಾ ಅವರ ಕುಟುಂಬದವರು ದೂರು ಅಥವಾ ಏನಾದರೂ ಸಲಹೆ ನೀಡುವಂತಹ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಈಗ ಬಂದಿರುವ ದೂರುಗಳನ್ನ ಯಾವ ರೀತಿ ಪರಿಶೀಲನೆ ಮಾಡಲಾಗುತ್ತೆ, ಹಾಗೇನೆ ಆ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿ ನೀಡಲಾಗುತ್ತೆ ಅಂತ?
1: ಡೆಫಿನೆಟ್ಲಿ ರೋಗಿಗಳು ಯಾವಾಗ ನಮಗೆ ದೂರುಗಳು ಕೊಡ್ತಾರೆ ಅಥವಾ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ, ಸಲಹೆ ಹೇಳ್ತಾರೆ, ನಾವು ಯೂಶಲಿ ಅವನ್ನೆಲ್ಲ ಟೇಕ್ ಇನ್ ಎ ವೆರಿ ಪಾಸಿಟಿವ್ ಮ್ಯಾನರ್ ಫೀಡ್ಬ್ಯಾಕ್ ಎಲ್ಲ, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಸೊ ವಿ ಕಾಲ್ ರೈಟ್ಸ್ ಆಫ್ ದ ಪೇಷಂಟ್, ಪೇಷಂಟ್ ರೋಗಿಗಳ ಹಕ್ಕು ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಡೆಫಿನೆಟ್ಲಿ ಬಹಳ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಗೌರವತಾಗಿ ನಾವು ನೋಡ್ಕೋತೀವಿ. ಮತ್ತೆ ನಮ್ಮ ಆಸ್ಪತ್ರೆಗೆ ಏನು ನಮ್ಮ ಸಿಬ್ಬಂದಿಯವರಿಗೆ ನಾವು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ. ಅಂದ್ರೆ ಯಾವ ತರ ತಾವು ಕಮ್ಯುನಿಕೇಷನ್ ಮಾಡಬೇಕು, ಯಾವ ತರ ಪೇಷಂಟ್ ಜೊತೆ ಬಿಹೇವ್ ಮಾಡಬೇಕು, ಅವ್ರು ಯಾವ ತರ ನೀವು ಒಂದು ಮಾರ್ಗದರ್ಶನ ಕೊಡಬೇಕು. ಕೆಲವೊಂದು ಪೇಷಂಟ್ ಬಂದ ತಕ್ಷಣ ದೊಡ್ಡ ಆಸ್ಪತ್ರೆ ನೋಡಿದ ತಕ್ಷಣ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಎಲ್ಲಿ ಡಾಕ್ಟರ್ ಇದಾರಪ್ಪ, ಯಾವ ಫ್ಲೋರ್ ಇದೆ ಗೊತ್ತಾಗಲ್ಲ. ಸೊ ಅವ್ರತ್ತಿ ತಾವು ಯಾವ ತರ ಬಿಹೇವಿಯರ್ ಮಾಡಬೇಕು, ಯಾವ ತರ ತಮ್ಮ ಮಾತಿನ ದಾಟಿ ಇರಬಹುದು. ಸೊ ಅದಕ್ಕೆಲ್ಲ ನಮ್ಮ ಎಲ್ಲ ಆಸ್ಪತ್ರೆಗಳನ್ನು ಟ್ರೈನಿಂಗ್ ಕೊಟ್ಟಿದ್ವಿ, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅಂತ ಇತ್ತು. ಎಲ್ಲ ಇವನ್ ಆಯಾಗಳು ಹಿಡಿದು ನರ್ಸಿಂಗ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್, ಡಾಕ್ಟರ್ಸ್ ಅಂಡ್ ಸಪೋರ್ಟ್ ಸ್ಟಾಫ್. ಸಪೋರ್ಟ್ ಸ್ಟಾಫ್ ಅಂದ್ರೆ ಅಡ್ಮಿಷನ್ ಸ್ಟಾಫ್ ಬಂತು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಬಯೋಮೆಡಿಕಲ್ ವೇಸ್ಟ್ ಡಿಪಾರ್ಟ್ಮೆಂಟ್, ಮತ್ತೆ ಏನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಎಲ್ಲರೂ ಕೂಡ ನಾವು ಕೊಟ್ಟಿದ್ವಿ ತಾವು ಪೇಷಂಟ್ ಜೊತೆ ಯಾವ ತರ ಬಿಹೇವ್ ಮಾಡ್ಬೇಕಂತ. ಯಾಕೆ ಪೇಷಂಟ್ ಗೊತ್ತಾಗಲ್ಲ, ಒಳಗೆ ಬಂದ ತಕ್ಷಣ ಯಾರು ಬೇಕಾದ್ರೂ ಕೇಳ್ಬೋದು ಅವರು ಎಲ್ಲಿ ತಮಗೆ ಮಾಹಿತಿ ಬೇಕಾದ್ರೆ. ಈ ತರ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇಟ್ಕೊಂಡಿದ್ವಿ. ಪ್ಲಸ್ ನಾವು ಯಾವುದೇ ಒಂದು ಚಿಕಿತ್ಸೆ ಕೊಡೋದಾಯ್ತು, ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡೋದಾದ್ರೆ ಅವರಿಗೆ ಅದರ ವೆಚ್ಚಗಳ ಬಗ್ಗೆ ಎಷ್ಟು ಅಂದಾಜು ಎಷ್ಟು ಖರ್ಚಾಗುತ್ತೆ ಅಪ್ರಾಕ್ಸಿಮೇಟ್ ಒಂದು ಇದನ್ನ ಹೇಳ್ತೇವೆ, ಇಷ್ಟಾಗುತ್ತೆ ಖರ್ಚು ಇದು ಅಂತೇಳಿ. ಸೊ ಅದು ಒಂದು ಪೇಷಂಟ್ ಹೇಳಬೇಕಾಗುತ್ತೆ. ಯಾವುದೇ ಪೇಷಂಟ್ ಸರ್ ಆಯ್ತು ಟ್ರೀಟ್ಮೆಂಟ್ ಕೊಡ್ತೀರಿ ಎಷ್ಟು ಖರ್ಚಾಗುತ್ತೆ ಸರ್ ನಮಗೆ ಅಂತ ಒಂದು ಬಹಳ ಒಂದು ಆಂಗ್ಸೈಟಿ ಇರುತ್ತೆ ಅವ್ರಿಗೆ. ಸೊ ಅದನ್ನು ಹೇಳಲಿಕ್ಕೆ ನಾವು ಒಂದು ಟೀಮ್ ರೆಡಿ ಮಾಡಿದ್ವಿ. ನಮ್ಮಲ್ಲಿ ಜನಸಂಪರ್ಕ ವಿಭಾಗದ ಅಧಿಕಾರಿಗಳಿದ್ದಾರೆ, PR ಅಂತ ಹೇಳ್ತೀವಿ, ಪಬ್ಲಿಕ್ ರಿಲೇಷನ್ ಆಫೀಸರ್, ಪ್ಲಸ್ ಕ್ರೆಡಿಟ್ ಸೆಲ್ ಅಂತ ಇದೆ ನಂದು, ಅಲ್ಲಿ ಕೂಡ ಒಂದು ಇಬ್ಬರು ಮೂರು ಟ್ರೈನಿಂಗ್ ಮಾಡಿದ್ವಿ. ಯಾವುದೇ ಒಂದು ಪೇಷಂಟ್ ಬಂದರೆ ಅವರಿಗೆ ಒಂದು ಅಂದಾಜು ನೀವು ಕೊಡಬೇಕು, ಇಷ್ಟು ಖರ್ಚಾಗಬಹುದು, ಅದು ಕಡಿಮೆ ಜಾಸ್ತಿ ಇರೋದು ಅದು ಬೇರೆ ಮಾತು, ಅದೊಂದಿದೆ. ಮತ್ತೆ ವಿ ಹ್ಯಾವ್ ಕೆಪ್ಟ್ ಸಜೆಷನ್ ಬಾಕ್ಸ್, ಅಲ್ಲಿ ಸಜೆಷನ್ ಬಾಕ್ಸ್ ಫೀಡ್ಬ್ಯಾಕ್ಸ್ ಬಾಕ್ಸ್ ಇಟ್ಟಿದ್ದೀವಿ, ಪ್ರತಿ ವಾರ್ಡಲ್ಲಿ ಪ್ರತಿ ಫ್ಲೋರ್ ಇಟ್ಟಿದ್ದೀವಿ. ಸೊ ಪೇಷಂಟ್ ಅವರು ಗೌಪ್ಯವಾಗಿ ಯಾರಿಗೂ ಹೇಳ್ದೇನೆ ಆ ಸಜೆಷನ್ ಬಾಕ್ಸಲ್ಲಿ ಅದನ್ನು ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ತಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ಪ್ಲಸ್ ನಾವು ಸಹಾಯವಾಣಿ ಇಟ್ಟಿದ್ದೀವಿ, ಟೋಲ್ ಫ್ರೀ ನಂಬರ್ ಅಂತಿದ್ದೀವಿ ಸಹಾಯವಾಣಿ. ಸೊ ದೇರ್ ಆಲ್ಸೋ ದೇ ಕ್ಯಾನ್ ಕಂಪ್ಲೇಂಟ್, ಅವ್ರು ದೇರ್ ಆಲ್ಸೋ ದೇ ಕ್ಯಾನ್ ಅಪ್ರಿಷಿಯೇಟ್ ಅವರ್ ಸರ್ವಿಸಸ್, ಬೋತ್ ಆರ್ ವೆಲ್ಕಮ್. ಪ್ಲಸ್ ಈಗಾಗಲೇ ಹೇಳಿದ್ದೀನಿ, PR ಕಚೇರಿ ಇರುತ್ತೆ. ಮತ್ತೆ ಆದಷ್ಟು ನಾವು ನಮ್ಮ PR ಏನ್ ಮಾಡ್ತಾರೆ, ಸಾಯಂಕಾಲ ಇನ್ನೇನು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಪೇಷಂಟು ತಾವು ಖುದ್ದಾಗಿ ಅವ್ರ ಹತ್ರ ಹೋಗಿ ಅವರಿಗೆ ಕೇಳ್ತಾರೆ ಆಸ್ಪತ್ರೆ ನಿಮ್ಗೆ ಹೆಂಗೆ ಯಾವ ಥರ ಅನಿಸ್ತು, ಏನಾದರೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಏನಾದರೂ ಸಮಸ್ಯೆ ಇದೆಯಾ, ಅದು ಟಾಯ್ಲೆಟ್ ರೂಮ್ ಇರ್ಬೋದು ಅಥವಾ ಪೇಷಂಟ್ ಬೆಡ್ ಚೇಂಜ್ ಮಾಡೋದಿರ್ಬೋದು ಅಥವಾ ಔಷಧ ಕೊಡೋದಿರ್ಬೋದು, ನರ್ಸಿಂಗ್ದು ಏನಾದರೂ ತೊಂದರೆ ಇದೆಯಾ, ಸಪೋರ್ಟ್ ಸ್ಟಾಫ್ ತೊಂದರೆ, ಈ ಥರ ಪರ್ಸ್ನಲಾಗಿ ಅವ್ರಿಗೆ ಹೋಗಿ ಡಿಸ್ಚಾರ್ಜ್ ದಿವಸ ಹೋಗಿ ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊತಾರೆ. ಸೊ ಇವೆಲ್ಲ ನಾವು ಫೆಸಿಲಿಟೀಸ್ ಇಟ್ಟಿದ್ದೇವೆ, ಅವರ ಕುಂದು ಕೊರತೆ ದೂರುಗಳನ್ನು ಆಲಿಸಿ ನಮ್ಮ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ.
0: ಸರ್, ಈಗ ಕೇಲಿ ಸೆಂಟರ್ನರಿ ಚಾರಿಟೇಬಲ್ ಆಸ್ಪತ್ರೆ ಒಂದು ಸುಸಜ್ಜಿತ ಒಂದು ವೈದ್ಯ ತಂಡದೊಂದಿಗೆ ಇಷ್ಟೆಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಇಷ್ಟೆಲ್ಲ ಒಂದು ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ಈಗ ಸರ್, ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡೋದಕ್ಕೆ ಇವಾಗ ವೈದ್ಯರು, ವೈದ್ಯರ ಜೊತೆಗೆ ದಾದಿಯರು, ನರ್ಸ್ಗಳು ಎಲ್ಲರೂ ಒಟ್ಟಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋದಾದ್ರೆ ಯಾವ ರೀತಿ ಒಂದು ನಿರ್ವಹಿಸಬೇಕು ಅಂತ?
1: ಹಾಸ್ಪಿಟಲ್ ಇದು ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು, ತಂಡದ ಅಲ್ಲಿ ಡಾಕ್ಟರ್ ಒಬ್ಬರೇ ಕೆಲಸ ಇಲ್ಲ. ಫಸ್ಟ್ ಪೇಷಂಟ್ ಬಂದ ತಕ್ಷಣ ಅಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ಗೆ ಭೇಟಿ ಆಗ್ಬೋದು, ಅಥವಾ ಪಬ್ಲಿಕೇಷನ್ ಆಫೀಸರ್ಗೆ ಭೇಟಿ ಆಗ್ಬೋದು, ಅಥವಾ ಯಾರೋ ಒಂದು ಹಾಸ್ಪಿಟಲ್ ಸಿಬ್ಬಂದಿ ಭೇಟಿ ಆಗ್ಬೋದು. ಸೊ ಅವ್ರನ್ನ ಯಾವ ಥರ ಅವರು ಪೇಷಂಟ್ನ ಬರ್ಮಾಡ್ಕೊಳ್ತಾರೆ, ಅವ್ರಿಗೆ ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊತಾರೆ, ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ಡಾಕ್ಟರ್ ಬರೋದು ಲಾಸ್ಟ್, ಫಸ್ಟ್ ಬಂದ ತಕ್ಷಣ ಏನೋ ಸಪೋರ್ಟ್ ಸ್ಟಾಫ್ ಅಂತಿದ್ದು. ಸೊ ಅವರು ಮಾಡ್ಕೋತಾರೆ ಫಸ್ಟ್, ಅಲ್ಲಿಂದ ರೇಷನ್ ಕೌಂಟರಲ್ಲಿ ನೋಂದಣಿ ಮಾಡೋದು, ಅಲ್ಲಿ ಯಾವ ಥರ ಇರಬೇಕಂತೆ. ಅಲ್ಲಿಂದ ನೆಕ್ಸ್ಟು ಟ್ರೀಟ್ಮೆಂಟ್, ಯಾವ ಕೊಠಡಿಗೆ ಹೋಗ್ಬೇಕು ಅವರು, ಅದನ್ನು ನಾವು ಮಾರ್ಗದರ್ಶನ ಕೊಡ್ತೀವಿ. ಅಲ್ಲಿ ವೈದ್ಯರು ಟ್ರೀಟ್ಮೆಂಟ್, ವೈದ್ಯರು ಅವರು ಏನು ಅವರು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡಿ, ಲಕ್ಷಣ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇವೆಲ್ಲ ಹೆಲ್ಪ್ ಮಾಡೋಕ್ಕೂ ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಇರ್ತಾರೆ. ಇದಾದಮೇಲೆ ಅದು ಮೆಡಿಕಲ್ ಶಾಪಲ್ಲಿ ಹೋಗಿ ಅವರು ಅದನ್ನ ಮಾತ್ರ ಪರ್ಚೇಸ್ ಮಾಡಬೇಕು. ಸೊ ಅಲ್ಲಿ ಆ ಥರ ಮಾಡಬೇಕು. ಸೊ ಈ ಥರ ಎಲ್ಲ ಒಂದು ಡಾಕ್ಟರ್ ಅಷ್ಟೇ ಅಲ್ಲ, ಸಪೋರ್ಟ್ ಸ್ಟಾಫ್ ಇರ್ಬೋದು, ಡಾಕ್ಟರು, ನರ್ಸಸ್ಸು, ಪ್ಲಸ್ ಟೆಕ್ನಿಷಿಯನ್. ಅವ್ರ ಪೇಷಂಟ್ಗೆ ಏನಾದರೂ ನಾವು ಪ್ರಯೋಗಶಾಲೆ ಲ್ಯಾಬೊರೇಟ್ರಿಗೆ ಏನಾದರೂ ಯಾವುದೋ ರಕ್ತ ಮತ್ತು ಮೂತ್ರ ತಪಾಸಣೆಗೆ ನಾವು ಕಳಿಸ್ಬೇಕಂದ್ರೆ ಅಲ್ಲಿ ಯಾವ ಥರ ಅವ್ರಿಗೆ ಹೋಗಲಿಕ್ಕೆ ಒಂದು ಏನು ಮಾರ್ಗದರ್ಶನ ಕೊಡಬೇಕು. ಪ್ಲಸ್ ಅಲ್ಲಿ ಲ್ಯಾಬೊರೇಟ್ರಿಲಿ ಯಾವ ಥರ ಅವರು ಪೇಷಂಟ್ ಜೊತೆ ಇರಬೇಕು. ಸೊ ಎಲ್ಲ ಕೂಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್ ಅಂಡ್ ಸಪೋರ್ಟ್ ಸ್ಟಾಫ್, ಇಸ್ ಎ ಟೀಮ್ ವರ್ಕ್ ಕಂಪ್ಲೀಟ್.
0: ಖಂಡಿತ ಸರ್. ಸರ್, ಇನ್ನು ತಾವು ಒಬ್ಬ ವೈದ್ಯರಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವ ಅಂತ?
1: ಇದಕ್ಕಿಂತ ಮುಂಚೆ ನಾನು ಸುಮಾರು 24 ವರ್ಷ ಕೆಎಲ್ಡಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮಧುಮೇಹ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಾನು ನೋಡಿದ ಪ್ರಕಾರ ಇತ್ತೀಚಿನ ದಿನದಲ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಮಾನಸಿಕ ಒತ್ತಡ ಇರ್ಬೋದು, ಮಾನಸಿಕ ಒಂದು ಉದ್ವೇಗ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಅಥವಾ ಅವ್ರದ್ದು ಪ್ರೊಫೆಷ್ನಲ್ ಅಲ್ಲಿ ಪರ್ಸ್ನಲ್ ಪ್ರೊಫೆಷನಲ್ ವೃತ್ತಿಪರ ಒಂದು ಒತ್ತಡ ಇರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಒಂದು ಕೌಟುಂಬಿಕ ಸಮಸ್ಯೆ ಇರ್ಬೋದು, ಇವೆಲ್ಲ ನೋಡಿದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಜೀವನ ಶೈಲಿ ಸಂಬಂಧಪಟ್ಟಂತ ರೋಗಗಳು ಅವು ಬಹಳ ಆಗ್ತಾ ಇದೆ ಆಕ್ಚುಲಿ. ಅದು ಮಧುಮೇಹ, ಶುಗರ್ ಇರ್ಬೋದು, ಬಿ ಪಿ ರಕ್ತದೊತ್ತಡ ಅಂತ ಹೇಳ್ತೀವಿ, ಆಮೇಲೆ ಕಾರ್ಡಿಯಾಕ್ ಡಿಸೀಸ್ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ರಕ್ತದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗೋದು, ಅಲ್ಲದೆ ಸ್ಟ್ರೋಕ್ ಅಂತ ಹೇಳ್ತೀವಿ ಪಾರ್ಶ್ವವಾಯು ಹೊಡೆಯುವುದು, ಪ್ಲಸ್ ಆಕ್ಸಿಡೆಂಟ್ಸ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಕೂಡ, ಇವೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟಂತ ರೋಗಗಳು ಇತ್ತೀಚೆಗೆ ಬಹಳ ಆಗ್ತಾ ಇದಾವೆ. ಇವೆಲ್ಲ ರೋಗಗಳು ಮುಂಚೆ 50 ವಯಸ್ಸು ಆದಮೇಲೆ ಬರ್ತಾ ಇದ್ವಿ, ಬಟ್ ಇತ್ತೀಚಾಗ ನೋಡ್ತಾ ಇದ್ದೇವೆ ನಾವು 20, 25, 30 ವರ್ಷ ಹುಡುಗರೆಲ್ಲ ಇವೆಲ್ಲ ಕಾಯಿಲೆಗೆ ಬರ್ತಾ ಇದ್ದೀವಿ. ಎಷ್ಟೊಂದು ಜನ ತಾವು ವರ್ಕ್ ಪ್ಲೇಸಲ್ಲೇ ಹಾರ್ಟ್ ಅಟ್ಯಾಕ್ ಸಾಯ್ತಿದ್ದಾರೆ. ಸೊ ಇವೆಲ್ಲ ಹೇಳಬೇಕಂದ್ರೆ ಒಂದು ನಮ್ಮ ಏನೋ ಒಂದು ಜೀವನ ಶೈಲಿ ಬಹಳ ಕೆಟ್ಟ ಹೋಗಿದೆ ಆಕ್ಚುಲಿ. ಅದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ಏನೋ ನಾವು ಒಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣ ಆಗುತ್ತೆ. ಸೊ ನಾನು ಹೇಳೋದಂದ್ರೆ ಇವನ್ನ ಸರಿಯಾಗಿ ಮಾಡ್ಕೊಂಡ್ರೆ ಒಂದು ಆರೋಗ್ಯ ಪದ್ಧತಿ, ವ್ಯಾಯಾಮ ಮತ್ತು ನಿಯಮಿತ ಟೈಮಲ್ಲಿ ವೈದ್ಯರ ಕಂಡ್ರೆ.
0: ಸರ್, ಈಗ ಆರಂಭದ ಹಂತದಲ್ಲಿಯೇ ಈ ಒಂದು ಆರೋಗ್ಯ ಸಮಸ್ಯೆಗಳನ್ನ ಪತ್ತೆ ಹಚ್ಚೋದು ಎಷ್ಟು ಮುಖ್ಯವಾಗುತ್ತೆ ಸರ್?
1: ಬಹಳ ಮುಖ್ಯ. ಆಕ್ಚುಲಿ ನೋಡಿ, ಯಾವಾಗಾದ್ರೂ ಒಂದು ಗಾಡಿ, ಕಾರ್ ಅಥವಾ ಬೈಕ್ ತೊಗೊಂಡ್ರೆ ಅವ್ರು ಕೊಟ್ಟಿರ್ತಾರೆ ಕಾರ್ ಪರ್ಚೇಸ್ ಆದ್ಮೇಲೆ, ಸರ್ ಫಸ್ಟ್ ಸರ್ವಿಸ್ ನಿಮ್ದು ಒಂದು ತಿಂಗಳ ಆದ್ಮೇಲೆ ಇದೆ, ಸೆಕೆಂಡ್ ಸರ್ವಿಸ್ 3 ತಿಂಗಳ ಆದ್ಮೇಲೆ ಕೊಟ್ಟಿರ್ತಾರೆ. ಸೊ ಎಷ್ಟು ನಾವು ಗಾಡಿ ಎಷ್ಟು ಕರೆಕ್ಟ್ ನಿಟ್ಟಾಗಿ ತೊಗೊಂಡಿರ್ತೀವಿ, ಏ 1 ಮಂತ್ ಆಯ್ತಪ್ಪ ನನ್ನ ಗಾಡಿ ನಾನು ಸರ್ವಿಸ್ ತೊಗೋಬೇಕಂತ, ಗಾಡಿ ಏನೂ ಆಗಿರಲ್ಲ ಸರ್ವಿಸ್ ತೊಗೊಂಡಂತೆ, ಅದೇ ಕೂಡ ಸೆಕೆಂಡ್ ಸರ್ವಿಸ್ 3rd ಸರ್ವಿಸ್ ಬರುತ್ತೆ. ಸೊ ಇದೇ ಥರ ಮನುಷ್ಯ ಕೂಡ ಅವನು ಆರೋಗ್ಯವಂತಿದ್ದರೂ ಕೂಡ 40 ವರ್ಷ ಮೇಲ್ಪಟ್ಟ ಆದ ತಕ್ಷಣ ತಾನೇ ಖುದ್ದಾಗಿ ಸ್ಕ್ರೀನಿಂಗ್ ಅಂತ ಯೋಚನೆ, ಸ್ಕ್ರೀನಿಂಗ್ ಅಂದರೆ ಯಾವುದು ಕಾಯಿಲೆ ಬಂದಿಲ್ಲ ಬಟ್ ಕಾಯಿಲೆ ಬರುವ ಚಾನ್ಸಸ್ ಇದೆ, ಲಕ್ಷಣಗಳು ಇದ್ದಾವೆ. ಸೊ ಅವಾಗ ಅವರು ಖುದ್ದಾಗಿ ಬಂದು ವಾಲಂಟರಿಯಾಗಿ ರಕ್ತ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ರಕ್ತ ಪರೀಕ್ಷೆ ಅದು ಮಧುಮೇಹಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಿರ್ಬೋದು, ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟಿರ್ಬೋದು, ಅಥವಾ ರಕ್ತಹೀನತೆ ಹಿಮೋಗ್ಲೋಬಿನ್ ಇರ್ಬೋದು, ಅಥವಾ ಏನೂ ಇದು ಹಾರ್ಟ್ ಡಿಸೀಸ್ ತಕ್ಕ, ಇವೆಲ್ಲ ತಾವಾಗಿ ಖುದ್ದು ಮುಂದೆ ಬಂದರೆ ಆಗುತ್ತೆ ಅದು. ಸೊ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ನಾವು. ಸ್ಕ್ರೀನಿಂಗ್ ಮೀನ್ಸ್ ದೇ ಆರ್ ನಾಟ್ ಪೇಷಂಟ್, ಪೇಷಂಟ್ಸ್ ಅಲ್ಲ, ಅಪರೆಂಟ್ಲಿ ಹೆಲ್ದಿ, ಮೇಲ್ನೋಟಕ್ಕೆ ಅವರು ಹೆಲ್ದಿ ಕಾಣ್ತಿದ್ದಾರೆ ಬಟ್ ಒಳಗೆ ಸಮಸ್ಯೆ ಇರ್ಬೋದು. ಸೊ ಅವರಿಗೆ ನಾವು ಎಕ್ಸಿಕ್ಯೂಟಿವ್ ಪ್ಯಾಕೇಜ್ ಅಂತ ಕೂಡ ರೆಡಿ ಮಾಡಿದ್ದೀವಿ ನಾವು. ಅಂದರೆ ಸ್ಕ್ರೀನಿಂಗ್ ಪ್ಯಾಕೇಜಸ್ ಸುಮಾರು, ಈಗ ಗರ್ಭಿಣಿಯರಿಗೆ ಯಾವ ಥರ ಸ್ಕ್ರೀನಿಂಗ್ ಪ್ಯಾಕೇಜು, 20-30 ವರ್ಷದ ಯುವಕರಿಗೆ ಯಾವ ಥರ ಒಂದು ಟೆಸ್ಟ್ ಯಾವ ಥರ ಮಾಡಬೇಕು, 40 ವರ್ಷ ಮೇಲ್ಪಟ್ಟವ್ರಿಗೆ ಯಾವ ಟೆಸ್ಟ್ ಮಾಡಬೇಕು, ಇವೆಲ್ಲ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ನಾನು ನಮ್ಮ ಉಪನ್ಯಾಸದಲ್ಲಿ ಏನು ಹೇಳ್ತೀವಿ ಅಂದರೆ, ಜನರಿಗೆ ಅಥವಾ ಪೇಷಂಟ್ಸ್ಗೆ ತಾವು ತಮ್ಮ ಬರ್ತ್ಡೇ ಇಟ್ಟು ಹಬ್ಬದ ದಿನ ಬೆಳಗ್ಗೆ ನೀವು ಎಲ್ಲ ಟೆಸ್ಟ್ ಮಾಡ್ಕೊಡ್ರಿ, ಎಲ್ಲ ಟೆಸ್ಟ್ ಮಾಡ್ಕೊಡ್ರಿ, ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಟೆಸ್ಟ್ ಮಾಡ್ಕೊಡ್ರಿ, ಅವೆಲ್ಲ ನಂಬರ್ಸ್ ಕರೆಕ್ಟ್ ಇದ್ರೆ ಅವತ್ತು ಬರ್ತಡೆ ಆಚರಿಸ್ಕೊಡ್ರಿ, ಇಲ್ಲದಿದ್ರೆ ಆ ನಂಬರ್ಸ್ ಕರೆಕ್ಟ್ ಬರೋವರೆಗೂ ನೀವು ಒಂದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ನಿಯಮಿತ ಕಾಲದ ಡಾಕ್ಟರ್ ಭೇಟಿ ಆಗೋದಿರ್ಬೋದು, ಅದನ್ನ ಸರಿಪಡಿಸಿಕೊಂಡು ಆರೋಗ್ಯವಂತರಾಗಿ ನಿಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇರ್ತೀವಿ.
0: ಖಂಡಿತ ಸರ್. ಸರ್, ಈಗಾಗಲೇ ತಾವು ತಿಳಿಸಿದ್ರಿ ಉತ್ತಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಸ್ವಲ್ಪ ವಿವರವಾಗಿ ತಿಳಿಸೋದಾದ್ರೆ.
1: ಎಕ್ಸಾಕ್ಟ್ ಅದನ್ನ ಹೇಳಿದೆ ನಾನು. ಉತ್ತಮ ಆರೋಗ್ಯ ಕಾಪಾಡ್ಕೋಪ್ಪ ಅಂದರೆ ಯಾವುದಾದ್ರು ಕಾಯಿಲೆ ಬಂದ ತಕ್ಷಣ ವೈದ್ಯರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಆಸ್ಪತ್ರೆಗೆ ಹೋಗಿದಾಗೆ ಅಥವಾ ಯಾವುದೇ ಕಾಯಿಲೆ ಬರೋದಾಗ ನೋಡ್ಬೇಕಂತಂದ್ರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ನಿಯಮಿತ ವ್ಯಾಯಾಮ ಅಟ್ಲೀಸ್ಟ್ ನಾವೇನು ಹೇಳ್ತೇವೆ 45 ಮಿನಿಟ್ಸ್-60 ಮಿನಿಟ್ಸ್ ಪ್ರತಿದಿನ 6 days in a week ನಾವು ವಾಕಿಂಗ್ ಮಾಡಬೇಕು. ಪ್ಲಸ್ ಆಹಾರ ಪದ್ಧತಿಯಲ್ಲಿ ನೀವು ಏನೀಗ ಜಂಕ್ ಫುಡ್ಡು ಫಾಸ್ಟ್ ಫುಡ್ಸ್ ಬಂದಾವೆ ತಿಂದು ಬೇಡನಲ್ಲ, ಬಟ್ ಅವನು ಅವ್ರ ಹತೋಟಿಯಲ್ಲಿರಬೇಕು. ಒನ್ಸ್ ಇನ್ ಮಂತ್ ಆರ ಪ್ರತಿ ಆ ಥರ ತಿನ್ನಿ. ಆಮೇಲೆ ನಿತ್ಯ ಊಟದ ಪದ್ಧತಿಯಲ್ಲಿ ಜಾಸ್ತಿ ಹಸಿರು ತರಕಾರಿ, ನೀರು ಮತ್ತು ನಾರಿನಂಶ ಅಂತ ಒಂದು ಪದಾರ್ಥ ಊಟ ಮಾಡಬೇಕು, ಆಯಿಲ್ ಚೆನ್ನಾಗಿರುವಂಥ ಯೂಸ್ ಮಾಡಬೇಕು. ಪ್ಲಸ್ ಜಾಸ್ತಿ ನಾನ್ ವೆಜ್ ತಿನ್ಬೇಡ ಅಂತ ಹೇಳಲ್ಲ, ನಾನ್ ವೆಜ್ ತಿನ್ನಲೇಬೇಕು, ಅದು ಪ್ರೋಟೀನ್ ಯುಕ್ತ ಇರುತ್ತೆ. ಸೊ ಆದಷ್ಟು ವೈಟ್ ಮೀಟ್ ಚಿಕನ್ ತಿನ್ಬೋದು ರೆಡ್ ಮೀಟ್ಗಿಂತ, ಕೆಂಪು ಮಾಂಸಕ್ಕಿಂತ. ಪ್ಲಸ್ ಇದೇನು ಮೈದಾ ಸಹಿತ ಏನು ಆಹಾರ ಇರ್ತವೆ ಬೇಕರಿ ಐಟಮ್, ನಾನು ಐ ಆಮ್ ನಾಟ್ ಟೆಲಿಂಗ್ ನಾಟ್ ಟು ಈಟ್, ಬಟ್ ಮೈದಾ ಪದಾರ್ಥ ಇದ್ದಂಥ ಸ್ವೀಟ್ ಇದ್ದಿದ್ದು ಜಾಸ್ತಿ ಸಾಲ್ಟ್ ಇದ್ದಂಥ ಏನು ಪದಾರ್ಥ ಅವನು ಹತೋಟಿಯಲ್ಲಿ ಇಡಬೇಕು. ನಿಯಂತ್ರಣ, ಯು ಟು ರೆಸ್ಟ್ರಿಕ್ಟ್ ದೀಸ್ ಕೈಂಡ್ ಆಫ್ ಫುಡ್ಸ್ ಅಂಡ್ ಈಟ್ ಫ್ರೂಟ್ಸ್ ಆಫ್ ಆಲ್ ಕಲರ್ಸ್, ವೆಜಿಟೇಬಲ್ಸ್ ಆಫ್ ಆಲ್ ಕಲರ್ಸ್, ಎಲ್ಲ ಬಣ್ಣದ ನಾನು ತರಕಾರಿಗಳು, ಎಲ್ಲ ಬಣ್ಣದ ಹಣ್ಣುಗಳನ್ನು ತಿನ್ಬೇಕಂತ ಹೇಳಿ. ಪ್ಲಸ್ ಆದಷ್ಟು ಯೋಗ ಧ್ಯಾನ ಮಾಡಿದ್ರೆ ನಾವು ನಮ್ಮ ಮಾನಸಿಕ ಒತ್ತಡ, ಮಾನಸಿಕ ಏನೋ ಒಂದು ಕುಂದು ಖಿನ್ನತೆ ಐತೆ ಅವನ್ನು ಹೋಗಲಾಡಿಸಬಹುದು.
0: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸದಾಗಿ ಕಾಲಿಡ್ತಾ ಇರುವಂತಹ ಯುವ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗೆ ತಾವು ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನೋಡಿ, ನಮ್ಮ ವೈದ್ಯರು ಎಷ್ಟೋ ಜನ ಹೊರಗೆ ಬರ್ತಿದ್ದಾರೆ, ಸುಮಾರು ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ, ಬಟ್ ಎಲ್ಲರೂ ಏನು ಇತ್ತಿತ್ತಲಾಗಿ ಬಹಳ ಕಮರ್ಷಿಯಲ್ ಆಗ್ತಿದ್ದಾರೆ. ಜನರು ಕೂಡ, ಜನರ ಮನಸ್ಥಿತಿನೂ ಚೇಂಜ್ ಆಗಿದೆ, ವೈದ್ಯರ ನೋಡುವ ರೀತಿನೂ ಚೇಂಜ್ ಆಗಿದೆ, ಪ್ಲಸ್ ವೈದ್ಯರು ಕೂಡ ಲಿಟಲ್ ಕಮರ್ಷಿಯಲ್ ಆಗ್ತಿದ್ದಾರೆ. ಸೊ ಇತ್ತಿದ್ದ ಯುವ ಜನರಿಗೆ ನಾನು ಹೇಳೋದಂದ್ರೆ, ಡೋಂಟ್ ಫಾಲ್ ಬಿಹೈಂಡ್ ಮನಿ, ಕಮರ್ಷಿಯಲ್ ಆಗಬೇಡಿ. ಸೊ ಅವರಿಗೆ ಒಂದು ನಾನು ಒಂದು ಸಂದೇಶ ಕೊಡ ಬಯಸ್ತೇನೆ ಅಂದರೆ, ಇದು ಒಂದು ಉದ್ಯೋಗವಲ್ಲ, ಇಸ್ ನಾಟ್ ವರ್ಕ್, ಇದು ಒಂದು ಸೇವೆ ಅಂತ ತಿಳ್ಕೋಬೇಕು ತಾವು ಆ ಥರ ಒಂದು. ಆಮೇಲೆ ಪ್ರತಿಯೊಬ್ಬ ರೋಗಿಯನ್ನು ಕರುಣೆ, ಗೌರವ ಮತ್ತು ಸಹಾನುಭೂತಿಯನ್ನು ನೋಡಬೇಕು. ಹೊಸ ಹೊಸ ತಂತ್ರಜ್ಞಾನ ಬರ್ತಾವೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಮತ್ತು ಚಿಕಿತ್ಸೆ ವಿಧಾನಗಳು ಬರ್ತವೆ, ಇವೆಲ್ಲ ತಾವು ಕಲ್ಕೋತಿರ್ಬೇಕು ನಾವು. ಅಂದರೆ ಮೆಡಿಕಲ್ ಈಸ್ ಕಾಲ್ಡ್ ಪ್ರೊಫೆಷನ್ ಕಾಲ್ಡ್ ಪ್ರಾಕ್ಟೀಸಿಂಗ್. ನಾವು ಪ್ರತಿದಿನ ಏನಾದರೂ ಹೊಸದು ಕಲಿತಾ ಇರ್ತೇವೆ, ಅದಕ್ಕಾಗಿ ನಾವು ಕಾನ್ಫರೆನ್ಸ್ ಮಾಡ್ತೀವಿ, ಸಿ ಎಂ ಇ ಮಾಡ್ತಾ ಇರ್ತೇವೆ. ಸೊ ಈಗಿನ ಯುವ ಇದ್ದರು ಎಷ್ಟೇ ಅವರು ಕಲಿತರೂ ಕೂಡ ಇತ್ತೀಚೆಗೆ ಏನು ಚೇಂಜ್ ಆಗ್ತಿರ್ತಾವೆ, ಟ್ರೀಟ್ಮೆಂಟ್ಸಲ್ಲಿ ಚೇಂಜ್ ಆಗ್ತಿರ್ತವೆ, ಇನ್ವೆಸ್ಟಿಗೇಷನ್ ಚೇಂಜ್ ಆಗ್ತಿರ್ತವೆ, ಪ್ಲಸ್ ಒಂದು ಇನ್ಸ್ಟ್ರಕ್ಷನ್ ಕೊಡೋದು, ಸಲಹೆ ಕೊಡೋದು ಚೇಂಜ್ ಆಗಿದೆ, ಅವನ್ನೆಲ್ಲ ತಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಪ್ಲಸ್ ರೋಗಿಯ ಸುರಕ್ಷತೆ ಇಂಪಾರ್ಟೆಂಟು, ಕ್ವಾಲಿಟಿ ಟ್ರೀಟ್ಮೆಂಟ್, ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗಿ ಟ್ರೀಟ್ಮೆಂಟ್ ಕಾಂಪ್ರಮೈಸ್ ಮಾಡ್ಕೋಬೇಡ, ಯು ಶುಡ್ ಆಲ್ವೇಸ್ ಗಿವ್ ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತೇಳಿ. ಪ್ಲಸ್ ನೈತಿಕ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ, ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತ ಹೇಳ್ತೀವಿ, ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ, ಮತ್ತು ಯು ವರ್ಕ್ ಎಸ್ ಎ ಟೀಮ್ ಅಂತ ಹೇಳ್ತೀವಿ. ಯಾರೇ ಒಬ್ಬರು ಮಾಡಿ ಟೀಮ್, ಯು ಒಂದು ಕ್ಲಿನಿಕ್ ಅಂದ್ರೆ ನೀವು ಒಬ್ಬರೇ ಇರಬೇಡಿ, ಅಲ್ಲಿ ಸಿಸ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನ್ನು, ಆಮೇಲೆ ಸಮಾಲೋಚನೆ, ಕೌನ್ಸಿಲಿಂಗ್ ಮಾಡೋರು, ಈ ಥರ ಟೀಮ್ ಬಿಲ್ಡ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ. ಅಲ್ಲದೆ ಡಾಕ್ಟರ್ ತಾವು ಸ್ವಂತ ಕೂಡ ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಎಷ್ಟೊಂದು ಡಾಕ್ಟರು ಹೃದಯ ರೋಗ ತಜ್ಞ ಡಾಕ್ಟರ್ನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ, ಎಷ್ಟೋ ಡಾಕ್ಟರ್ಗೆ ಲಕ್ವ ಆಗಿದೆ, ಇನ್ನೇನು ಆಗ್ತಿರ್ತಾವೆ, ರೋಟ್ರಫ್ ಆಕ್ಸಿಡೆಂಟ್ ಆಗ್ತಾ ಇದೆ ವೀಕೆಂಡ್ಸಲ್ಲಿ. ಸೊ ಡಾಕ್ಟರ್ ತಾವು ಕೂಡ ತಮ್ಮದು ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಯಾವುದೇ ಒತ್ತಡಕ್ಕೆ ಹೋಗಬಾರ್ದು, ಇಷ್ಟೇ ಪೇಷಂಟ್ ರಿಸ್ಟ್ರಿಕ್ಟ್ ಮಾಡಿರಿ, ಆಮೇಲೆ ಚಿನ್ನ ಚಿನ್ನ ಹೊತ್ತಾಗಿ ತಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕು, ಫ್ಯಾಮಿಲಿ ಸಮಯ ಕೊಡಬೇಕು, ಮಕ್ಕಳಿದ್ರೆ ಮಕ್ಕಳಿಗೆ ಹೆಂಡತಿ ಹೆಂಡತಿದ್ರಿ. ಸೊ ಈ ಥರ ಎಲ್ಲ ಒಂದು ನಾವು ಸಮಗ್ರವಾಗಿ ಏನು ಹೊಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಇಂಟಿಗ್ರೇಟೆಡ್ ಆಗಿ ಮಾಡಿದ್ರೆ ಕೂಡ ಅದು ಒಳ್ಳೇದಾಗುತ್ತೆ, ತಮ್ಮ ವೃತ್ತಿಯು ಕೂಡ ಪ್ಲಸ್ ವೈಯಕ್ತಿಕವಾಗಿ ಅಂತ ಹೇಳಿ ಬಯಸ್ತೀನಿ.
0: ಖಂಡಿತ ಸರ್. ಸರ್, ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯ ಕಾರ್ಯವೈಖರಿ, ಜನಸೇವೆಯ ಧ್ಯೇಯ, ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡವರು ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪಿಟಲ್ ಮತ್ತು ಎಂಆರ್ಸಿ ಯಳ್ಳೂರ್ ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
4: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಆನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Gore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Gore Super Speciality Hospital and Medical Research Center. Nehru Nagar, Belagavi. Call 08312473777.
1: गुड मॉर्निंग, तुम्ही ठेवून आहात वेणुधोनी 90.4 FM KLE कणसू वरती. KLE हेल्थ गाईड फोन इन लाईव्ह शो सुरू झालेला आहे, ज्यामध्ये आज आपण जागतिक स्तनपान सप्ताह जो सध्या सुरू आहे त्यानिमित्त बोलणार आहोत. म्हणजेच ब्रेस्ट फीडिंग वीक सध्या सुरू आहे, त्या संदर्भात जाणून घेणार आहोत. म्हणजे ब्रेस्ट फीडिंग करणं किती महत्वाचं आहे याबद्दल मॅडम आपल्याला मार्गदर्शन करतील. आपल्यासोबत आहेत डॉक्टर सोनाली बिजरगी, ज्या लहान मुलांच्या तज्ज्ञ डॉक्टर आहेत केलीज डॉक्टर प्रभाकर कोरे हॉस्पिटल येथे. तुम्हाला या संदर्भातले काही प्रश्न असतील तर हॉटलाईन नंबर आहे 9019904904, या नंबरवरती कॉल करू शकता. मी आहे तुमच्यासोबत मनीषा आणि माझे को होस्ट आहेत.
2: धन्यवाद मॅडम. निमोंदगी नानु मंजुनाथ पै स्नेहितरे, न्यू केळता इदिरा वेणुध्वनी 90.4 FM KLE ಕನಸು. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಚಿಕ್ಕ ಮಕ್ಕಳ ತಜ್ಞೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸೋನಾಲಿ ಬಿಜ್ಜರ್ಗೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಕರೆದು ಕೇಳಕ್ಕೆ. ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು ಮನೀಷಾ ಮ್ಯಾಮ್.
1: आज आपण जागतिक स्तनपान सप्ताहानिमित्त बोलणार आहोत, तर सर्वात आधी त्याचं महत्त्व सांगून मग पुढं जाऊया.
3: बरं, जागतिक स्तनपान सप्ताह म्हणजे August 1 to August 7 आपण वर्ल्ड ब्रेस्ट फीडिंग वीक म्हणून साजरा करतोय. वर्ल्ड एवढं एक आठवडा आपण का करतोय म्हणजे ते ब्रेस्ट फीडिंग म्हणजे स्तनपानाची इम्पॉर्टन्स सांगायला, म्हणजे ते किती महत्व आहे बाळांना, बाळाला पण आणि आईना पण, ते सांगायला आपण एक आठवडा त्याचा साजरा करतोय. म्हणजे तुम्ही विचार करू शकताय की एक दिवस नाही, आपण एक आठवडा करतोय.
1: बरोबर.
3: स्तनपानाचे महत्व म्हणजे बाळ जेव्हा जन्मतो तेव्हा आपण आईचं पहिले 3 दिवसाचं जे कोलेस्ट्रॉल म्हणजे चीक असते तिथून सुरुवात होते. म्हणजे ते चीक आपण म्हणतात की युजली ते चांगलं नाहीये, ते फेकून द्यायला पाहिजे, ते फक्त पाणी असते, ते आपण गोल्डन मिल्क म्हणतोय, म्हणजे फर्स्ट वॅक्सिन ऑफ द बेबी. त्याच्यामध्ये इम्युनोग्लोबुलिन्स असतात, म्हणजे पहिले 3 दिवसाचे जे मिल्क असते ते बाळाला आपण दिलं तर बाळाला मोस्ट ऑफ द इम्युनोग्लोबुलिन्स जे पण न्यूट्रियंट्स आहे ते सगळं जातात. त्याच्यानंतरचे जे मिल्क येते ते नॉर्मल आपण जे बाळाला वाढ वगैरे व्हायला ते मिल्क येते ते येते. रिसर्च एवढं हे केले की बाळाला आईचं दूध आणि जे फॉर्म्युला किंवा दुसरं वेगळं कुठलं जरी दूधचे कंपॅरिजन केल्यामध्ये जे बाळ फक्त आईचं दूधवरती आहे पहिले 6 महिने आणि एक्सटेंड अप टू 2 इयर्स पर्यंत आपण सांगतोय की तुम्ही 2 वर्षापर्यंत स्तनपान करू शकताय. जे बाळ फक्त आईचं दूधवरती आहे त्यांचा IQ चांगला असतो, त्यांचा इम्युनिटीचं प्रमाण वाढतो, म्हणजे त्यांना कानाची इन्फेक्शन असू दे किंवा डायरिया असू दे किंवा न्यूमोनिया असू दे, ते सगळं जे प्रमाण आहे ते सगळे प्रमाण कमी होते. आणि मेन म्हणजे आता तरी सगळे सगळ्यांना वाटते की त्यांचा मुलं हुशार हुआ, चांगलं हुआ, म्हणजे इंटेलिजंट हुआ स्कूलमध्ये. तुम्ही बाकीचं विटॅमिन्स वगैरे काही दिले नाही तरी चालते, फर्स्ट 6 मंथ्स एक्सक्लुझिव्ह ब्रेस्ट फीडिंग म्हणजे फक्त स्तनपान तुम्ही केलं तर तुमचं मुलगा म्हणजे मुलगी जे आहे ते त्यांचं IQ नॉर्मल म्हणजे ज्यांनी दिलेले नाही आहे त्यांच्यापेक्षा जास्त असतो. त्यामुळे ते एक गोष्ट आहे की बाळाला म्हणजे दूध वगैरे द्यायला लागणे. त्यांच्या इम्युनिटीचे पॉवर एवढं वाढते की त्यांना रिपीटेड हॉस्पिटलची ॲडमिशन किंवा त्यांना काही सर्दी खोकला जास्त होत नाही आहे, कान जास्त फुटत नाही आहे, न्यूमोनिया होणार नाही आहे, संडास वगैरे होणार नाही आहे. आता कसं आहे, फॉर्म्युला फीड आपण दिला तर त्याच्यामध्ये ते मिक्स करायला पाणी असू दे किंवा बॉटल असू दे त्याच्यामध्ये सगळे इन्फेक्शन असतो. आणि ते पाजवायचं जर प्रमाण चांगलं नसेल त्यांना म्हणजे संडास लागणं किंवा न्यूमोनिया होणं ते साहजिक आहे, कान फुटणं वगैरे. त्यामुळे ते आपल्याला ते सगळं अवॉइड करून फीड केलं तर त्यांचं मोस्टली इम्युनिटीमुळे म्हणजे जे आईमध्ये मिल्कमध्ये जे इम्युनोग्लोबुलिन्स किंवा जे पण अवयव आहेत ते खूप म्हणजे वेगवेगळे अवयव आहेत ते सगळे बाळाला गेलं तर त्यांचं म्हणजे ते तरी त्यांना सगळं इम्युनिटी तरी वाढतेच, दुसरी गोष्ट IQ पण वाढते. त्याच्यासोबत बाळाला ना म्हणजे आईचं इकॉनॉमी म्हणजे पॅरेंट्स ॲज अ होल आपण बघितलं फॉर्म्युला फीडचं किंवा कुठलंही दुसरं मिल्कचं आपल्याला पैसे द्यावं लागते, हे पैसे नाही आहे अजिबात. ते आईला रेडीमेड मिळतो, तुम्ही गरम करा तुम्ही थंड करा काहीही गरज नाही आहे. ते तुम्ही आईला पाजवलं ना मग म्हणजे बाळाला पाजवलं ना मग ते एक इकॉनॉमी पण आपण म्हणजे किती पैसे वाचून पण जातात.
1: हो ना.
3: दुसरी गोष्ट म्हणजे 2 वर्षापर्यंत आपण का सांगतोय म्हणजे पहिले 6 महिने फक्त आईचं दूध. पाणी पण आपण उन्हाळ्यात बाळाला पाणी लागतो पाणी देऊया ते पण गरज नाहीये. पहिले 6 महिन्याचं आईचं दुधामध्ये जे पाणीचं प्रमाण आहे ते बाळाला पुरवडतो. 6 महिन्यानंतर आपण वरचं चालू करतोय, वरचं चालू करतोय आणि त्याच्यासोबत बाळाला आईचं दूध पण थोडं थोडं कंटिन्यू करतोय. आईचं दुधाचे महत्व आहे, चांगलं आहे म्हणून तेच कंटिन्यू तुम्ही फीड करत असेल. 7-8 महिने वरचं काही चालू केलेले नाहीये तर जेवढं 6 महिन्यापर्यंत त्यांचं आयर्न पाहिजे असते तेवढंच असते. त्याच्यानंतर तुम्ही वरून जर तुम्हाला तुम्ही बाळाला जेवण वगैरे दिलेले नाहीये तर त्यांना आयर्न डेफिशियन्सी अनेमिया आपण होतो. त्यामुळे आपण 6 महिने का सांगतोय, 6 महिनेपर्यंत आयर्न डिपॉझिशन आईचं दूध मधलं जे आहे बाळाला ते पुरवडतं. त्याच्यानंतर वरून तुम्हाला आयर्न म्हणजे आपण जे खब्बीन अंश जे म्हणतोय ना ते आपण दिलं ना बाळाला मग त्याचं इम्पॉर्टन्स आहे. म्हणजे ते आयर्न आपल्याला इम्पॉर्टंट ब्रेन डेव्हलपमेंट सगळं म्हणजे ग्रोथ सगळं त्याच्यामध्ये असते त्यामुळे त्याचे इम्पॉर्टंट आहे. हे झालं बाळाचं. आईवरती काय फरक पडते म्हणजे आईला वाटते की बाळ जवळ आहे त्यामुळे त्याचा बॉन्डिंग टाइम जास्त होतो. बॉन्डिंग झाल्यानंतर हे एक गोष्ट आहे पोस्टपार्टम सायकोसिस म्हणून. मग ते एक म्हणजे जास्त म्हणजे महिलांना होतेच ते डिलिव्हरी झाल्यानंतर हॉर्मोन्स इकडं तिकडं झाल्यानंतर थोडं ते होऊ शकते. बट ब्रेस्ट फीडिंग जर थोडे केलं ना मग त्याचं प्रमाण थोडं कमी होतो. पोस्टपार्टम हेमरेज म्हणतोय म्हणजे जास्त ब्लीडिंग जर होत असेल तर म्हणजे फीडिंग केल्यानंतर थोडं त्याचं ब्लीडिंगचं प्रमाण कमी होतो. आणि वजन मेन जे वजन आईनी प्रेग्नन्सीमध्ये जे म्हणजे गेन केलेले आहे ते ब्रेस्ट फीडिंग मॅक्झिमम कॅलरी कंटेंट म्हणजे यूज करते त्यांचं वजन कमी होते. त्यामुळे तुम्हाला जर वजन कमी करायचे असेल तर ब्रेस्ट फीडिंग इज इम्पॉर्टंट.
1: एक कॉलर जॉईन झाले. हॅलो.
4: हा नमस्कार, मी सविता किल्लेकर बेळगावहून बोलते.
1: हा मॅडम, तुमचा प्रश्न विचारा.
4: हॅलो.
1: हॅलो. हा नमस्ते मॅडम, बोला की.
4: हा नमस्ते. हे फीडिंग लवकर म्हणजे किती महिन्यापर्यंत असं पाजवायला पाहिजे
3: बाळाला फीडिंग? पहिले 6 महिने पूर्ण अंगवरचं दूध म्हणजे वरचं पाणी पण द्यायचं नाहीये जन्मल्यापासून 6 महिनेपर्यंत. 6 महिने झाल्यानंतर तुम्ही वरचं चालू करून अंगवरचं दूध पाजू शकता 2 वर्षापर्यंत.
4: मग ते फीडिंग बंद केल्यानंतर तसं काय पुढे प्रॉब्लेम होणार नाही ना गाठी वगैरे?
3: नाही, 6 महिन्याचा फीडिंगचा प्रॉब्लेम म्हणजे पहिले 2 दिवस थोडं वाटते की छाती म्हणजे घट्ट झाले किंवा म्हणजे असं दुखत पण असणार, ते थोडं सूज पण आले वारक होते. फक्त ते पहिले 2 दिवस तेवढंच होते, त्याच्या आधी काय होत नाही, त्याच्यानंतर काय होत नाही. हा
1: थँक्यू सो मच कॉल केल्याबद्दल. आणि तुम्हालाही अशा संदर्भातले काही प्रश्न असतील तर नक्की कॉल करा. नंबर आहे 9019904904.
2: ಸ್ನೇಹಿತರೆ ನೀವು ಕೇಳ್ತಾ ಇದ್ರಾ ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು. ಇವತ್ತಿನ ಕೆ ಎಲ್ ಇ ಹೆಲ್ತ್ ಗೈಡ್ ನೀರಫೋನಿನ ಕಾರ್ಯಕ್ರಮದ ವಿಷಯ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು. ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿಯವರು ಕಾರ್ಯಕ್ರಮದಲ್ಲಿ ಈಗ ಈ ಒಂದು ಸಪ್ತಾಹದ ಕುರಿತು ತಾವು ಮಾಹಿತಿಯನ್ನು ಹೇಳಿದ್ರಿ, ದಯವಿಟ್ಟು ನಮ್ಮ ಕೇಳುಗರಿಗೆ ಇನ್ನೊಮ್ಮೆ.
3: ಇದು ಒಂದು ವಾರ, ನಾವು ಆಗಸ್ಟ್ 1st ರಿಂದ ಆಗಸ್ಟ್ 7th ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಒಂದು ವಾರ ನಾವು ಅದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಫೀಡಿಂಗಿಗೆ, ಬ್ರೆಸ್ಟ್ ಫೀಡಿಂಗಿಗೆ. ಅದರ ಮಹತ್ವನೇ ಆಗಿದೆ. ಫಸ್ಟ್ ಬೇಬಿ ಯಾವಾಗ ಹುಟ್ಟುತ್ತಲ್ಲ ಅವಾಗೆ ಮೊದಲೇ 3 ದಿವಸದ ಏನು ನಾವು ನೀರು ಅಂತೀವಿ, ಮೊದಲೇ 3 ದಿವಸ ತಾಯಿ ಅಂತಾರೆ, ನನಗೆ ಹಾಲನೇ ಬರ್ತಾ ಇಲ್ಲ, ನೀರು ಥರ ಬರ್ತಾ ಇದೆ. ಬಟ್ ಅದು ನೀರೇ ಅಷ್ಟೇ ಇರುತ್ತೆ, 20 ml ತನ ಅಷ್ಟೇ ಬರುತ್ತೆ, ಅದ್ರ ಪಾಪುನ ಹೊಟ್ಟೆ ಕೂಡ ಅಷ್ಟೇ ಇರುತ್ತೆ. ಬಟ್ ಆ ನೀರಿನ ಅಂಶ ಪೈಲ್ ಮೊದಲೇ 3 ದಿವಸದಲ್ಲಿ ಏನಂತೀವಲ್ಲ ಅದು ಕೊಲೆಸ್ಟ್ರಮ್ ಅಂತೀವಿ. ಅಂದರೆ ಗೋಲ್ಡನ್ ಮಿಲ್ಕ್ ಅಂತಂದರೆ ಫಸ್ಟ್ ವ್ಯಾಕ್ಸಿನ್. ಎದಕ್ಕೆ ಅಂತೀವಿ ಅಂತಂದರೆ ಅದರೊಳಗೆಲ್ಲ ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ, ಪಾಪುಗಳದ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬಾಕಿ ಒಂದು ವಾರ ತನಕ ಎದಕ್ಕೆ ಮಾಡ್ತೀವಿ ಅಂತಂದರೆ ಅದ್ರ ಜಾಗೃತಿ ಇಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲ. ನೀವು ಹೇಳ್ಬೋದು ಬ್ರೆಸ್ಟ್ ಫೀಡಿಂಗ್ ಕುಡಿದಿದ್ದ ಅಂದರೆ ತಾಯಿ ಹಾಲು ಕುಡಿದಿದ್ದ ಮಕ್ಕಳು, ಅನಿ ಫಾರ್ಮುಲಾ ಫೀಡ್ ಇಲ್ಲಾದ್ರೆ ಯಾವುದಾದ್ರು ಬೇರೆ ಹಾಲು ಕುಡಿದಿದ್ದ ಮಕ್ಕಳುಗಳು, ಅವ ಪಾಪುಗಳು ನಿಮಗೆ ನೋಡಲಿಕ್ಕೆ ಹೆಲ್ದಿ ದಪ್ಪ ಎಲ್ಲ ಅನಿಸ್ತಿರ್ಬೇಕು. ಆದರೆ ತಾಯಿ ಹಾಲು ಕುಡಿದಿದ್ದ ಪಾಪುಗಳು ಏನಿರ್ತಲ್ಲ ಆ ಥರದ ಐಕ್ಯೂನೂ ಜಾಸ್ತಿ ಇರುತ್ತೆ. ಆ್ಯಂಡ್ ಮುಂದೆ ಹೋಗಿ ಅವ ಥರದ ಒಬೆಸಿಟಿ, ಮೆಟಾಬಾಲಿಕ್ ಡಿಸಾರ್ಡರ್, ಹೈಪರ್ಟೆನ್ಷನ್ ಏನೇ ಇದೆಯಲ್ಲ ತಾಯಿ ಹಾಲು ಕುಡಿದಿದ್ದ ಮಕ್ಕಳಿಗೆ ಕಡಿಮೆ ಚಾನ್ಸಸ್ ಇರುತ್ತೆ. ವೇರಸ್ ಫಾರ್ಮುಲಾ ಫೀಡ್ ಯಾರು ಕುಡಿತಾರಲ್ಲ, ಕುಡಿದು ಬೆಳೆದಿರ್ತಾರಲ್ಲ ಮಕ್ಕಳು, ಅವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲರಿಗಾಗುತ್ತೆ ಅಂತ ಹೇಳಲ್ಲ, ಬಟ್ ಅವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಆ ಥರದ ಒಂದು ವಾರ ಗಂಟಲೆ ಇಷ್ಟು ಅದ್ರದ್ದು ಮಹತ್ವವಾಗಿ ಹೇಳ್ತೀವಿ. ಪಾಪುಗಂತೂ ಜಾಸ್ತಿ ಮಹತ್ವ ಇದೇನೆ, ಆದರೆ ತಾಯಿಗೂ ಕೂಡ ಪಾಪುನ ಜೊತೆ ಇದ್ದು ತಾಯಿ ಪಾಪು ಫೀಡ್ ಮಾಡ್ತಾ ಇದ್ರೆ ಅದ್ರದ್ದು ಬಾಂಡಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ತಾಯಿದು ಏನೇ ಒಂದು ಸ್ವಲ್ಪ ಡಿಪ್ರೆಷನ್ ಅನ್ರಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಸೈಕೋಸಿಸ್ ಏನೇ ಇದ್ರೂ ಅದ್ರದ್ದು ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ತಾಯಿಗೆ ಈಗ ಎಲ್ಲರೂ ಒಂದಿದೆ, ನನಗೆ ಪ್ರೆಗ್ನೆನ್ಸಿದಲ್ಲಿ ವೇಟ್ ಸೈಡ್ಗೆ ಏನಾಗಿದೆ, ನಾನು ಕಡಿಮೆ ಹೇಗೆ ಮಾಡಬೇಕು ಅಂತ. ಸೊ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಿದರೆ ನಿಮ್ದು ಕ್ಯಾಲರಿ ಮೋಸ್ಟ್ಲಿ ಬರ್ನ್ ಆಗಿ ನಿಮ್ದು ತೂಕ ಕಡಿಮೆ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್, ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೇ ಕಡಿಮೆ ಆಗುತ್ತೆ, ನೀವು ಮ್ಯಾರಿ ಏನು ಮಾಡಲಿಕ್ಕೆ ಬೇಕಾಗಿಲ್ಲ. ಇನ್ನೊಂದು ಅಂತಂತಂದರೆ ಇನ್ವಲ್ಯೂಷನ್, ಪೋಸ್ಟ್ ಪಾರ್ಟಮ್ ಇನ್ವಲ್ಯೂಷನ್ ಆಫ್ ಯೂಟ್ರಸ್ ಅಂತೀವಿ, ಅಂತಂದರೆ ಒಳಗೆ ಹೋಗಿ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಏನು ಆಗೋ ಚಾನ್ಸ್ ಇರ್ತೈತಿ ತಾಯಿಗೆ ಆಫ್ಟರ್ ಪೋಸ್ಟ್ ಡೆಲಿವರಿ, ಅವೆಲ್ಲ ಹಾಲಿಂದ ಕಡಿಮೆ ಆಗುತ್ತೆ. ಮೇನ್ ಅಂತಂದರೆ ಇಷ್ಟೆಲ್ಲ ತಾಯಿದಾಯಿತು ಮಗುದಾಯಿತು, ಫ್ಯಾಮಿಲಿ ಬಗ್ಗೆ ನೋಡಿದ್ವಿ ಅಂತಂತಂದರೆ ಇಟ್ ಇಸ್ ವೆರಿ ಎಕನಾಮಿಕಲ್. ನಿಮಗೇನು ರೊಕ್ಕ ಹೋಗಿ ಫಸ್ಟ್ 3 ಮಂತ್ಸ್ ನಿಮಗೇನು ಅನಿಸಲ್ಲ, ಪಾಪು ಚಿಕ್ಕ ಚಿಕ್ಕದಾಗೆ ಹಾಲು ಕುಡಿತಿರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಏನು ಪಾಪು ದೊಡ್ಡದಾದ್ಮೇಲೆ ನಿಮ್ಮದು ಪೌಡ್ರದ್ದು ಏನೇನಿದೆ ಅಲ್ಲ ಅದು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಸೊ ಜಾಸ್ತಿ ಖರ್ಚಾಗುತ್ತೆ. ಸೊ ತಾಯಿ ಹಾಲಿಗೆ ಇಟ್ ಇಸ್ ವೆರಿ ಎಕನಾಮಿಕಲ್, ಯು ನೀಡ್ ನಾಟ್ ಬೈ ಎನಿಥಿಂಗ್, ಇಟ್ ಇಸ್ ರೆಡಿಮೇಡ್ ಆ್ಯಂಡ್ ಇಟ್ ಇಸ್ ದೇರ್. ನಿಮಗೆ ವಾರ್ಮ್ ಮಾಡ್ಲಿಕ್ಕೆ ಬೇಕಾಗಿಲ್ಲ, ಯಾವಾಗ ಪಾಪುಗೆ ಬೇಕೋ ಯಾವಾಗ ಇದನ್ನಾಗುತ್ತೆ ನೀವು ಮಿಕ್ಸ್ ಮಾಡಿ ಮಾಡೋದು ಬೇಕಾಗಿಲ್ಲ, ನೀವು ಡೈರೆಕ್ಟ್ಲಿ ಕುಡಿಸ್ಬೋದು.
2: ಕರೆಯೊಂದು ಬರ್ತಾ ಇದೆ ಡಾಕ್ಟರ್ ಮೇಡಮ್.
3: ಓಕೆ,
2: ಹಲೋ, ನಮಸ್ಕಾರ.
5: ನಮಸ್ಕಾರ, ನನ್ನ ಹೆಸರು ಭುವನೇಶ್ವರಿ.
3: ಮೇಡಮ್ ಹೇಳ್ರಿ.
5: ಬ್ರೆಸ್ಟ್ ಫೀಡಿಂಗ್ ಮೇಡಮ್ ಹತ್ರ.
3: ಹಾ ಹೇಳ್ರಿ ಮೇಡಮ್.
2: ಭುವನೇಶ್ವರಿ ಅವರೇ, ವೈದ್ಯರೊಂದಿಗೆ ಮಾತನಾಡಿ. ಎಸ್
5: ಮೇಡಮ್, ನಮಸ್ಕಾರ.
3: ನಮಸ್ತೆ, ನಮಸ್ತೆ ಮೇಡಮ್.
5: ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಎಷ್ಟು ದಿನ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಕಂಪಲ್ಸರಿ? ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮದರ್ ಸೆಕೆಂಡ್ ಕ್ವಶನ್, ಅವರು ಯಾವ ಟೈಪ್ ಫುಡ್ ತಿನ್ಬೇಕು?
3: ಓಕೆ, ಬ್ರೆಸ್ಟ್ ಫೀಡಿಂಗ್ ಅಂತಂತಂದರೆ ಮೊದಲೇ 6 ತಿಂಗಳು ಅಂತಂದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಹೊಟ್ಟೆ ಮೇಲಿಂದ ನೀವು ನೀರು ಕೂಡ, ಅಂದರೆ ಸಮ್ಮರ್ದಲ್ಲಿ, ಈಗಾದರೆ ವಿಂಟರ್ ಅನ್ನ ರೆಣಿ ಐತಿ, ಸಮ್ಮರ್ದಲ್ಲಿಯೂ ಕೂಡ ನೀವು ಹಿಂಗೆ ನೀರು ಕೂಡ ಹಾಕ್ಬಾರ್ದು ಪಾಪುಗೆ. ನೀರಿಲ್ಲ, ನೀರು ಕಡಿಮೆ ಬೀಳ್ತೈತಿ, ಪಾಪುಗೆ ಬಿಸಿಲೈತಿ, ನಮ್ಗೆ ಇಷ್ಟು ಬೆವರಾಗಕತ್ತೈತಿ, ಪಾಪುಗೂ ಬೇಕಾಗಬಹುದು ಅಂತಂತ ನೀರು ಕೂಡ ಹಾಕೋದಿಲ್ಲ. ಸೊ ಫಸ್ಟ್ 6 ಮಂತ್ಸ್ ಎಕ್ಸ್ಕ್ಲೂಸಿವ್ಲಿ ಅಂತಂದರೆ ಬರೇ ಎದೆ ಹಾಲೆ ಕೊಡೋದು ಫಸ್ಟ್ 6 ಮಂತ್ಸ್. 6 ಮಂತ್ಸ್ ಆದಮೇಲೆ ಇಟ್ ಇಸ್ ಆಲ್ವೇಸ್ ಅ ಡಿಮಾಂಡ್ ಫೀಡಿಂಗ್. ಅಂತಂದ್ರೆ ನಾವು ಹೇಗೆ ಹೇಳ್ತೀವಿ, ಮೊದಲು ಒಂದು 10 ದಿವಸ ನಾವು ಹೇಳ್ತೀವಿ, ಬಟ್ ಆಲ್ವೇಸ್ ಪಾಪುಂದು ಕ್ಯೂಸ್ ಇರ್ತವೆ, ಅಂದ್ರೆ ಪಾಪು ಎದ್ದ ಮೇಲೆ ಕುಡಿಸ್ಬೇಕು. ಹಾಗೆ ಮೊದಲೇ ಒಂದು 10-15 ದಿವಸ ನಾವು ಒಂದು 2 ತಾಸಿಗೆ ಕುಡಿಸ್ರಿ ಅಂತ ಯಾಕೆ ಹೇಳ್ತೀವಿ ಅಂತಂತಂದ್ರೆ ಪಾಪು ಎಷ್ಟು ಹಾಲು ಜಗ್ಗತೈತಲ್ಲ ಅಷ್ಟು ಹಾಲು ಬರ್ತೈತಿ. ಸೊ ಮೊದಲೇ 3 ದಿವಸ ನಿಮಗೆ ಹಾಲು ಕಾಣಂಗಿಲ್ಲ ಯಾವು ಅಂತಂತೀರಿ ಅಂತಲೇ ರಾತ್ರಿ ಫೀಡಿಂಗ್, ರಾತ್ರಿ ಫೀಡ್ ಮಾಡಿದ್ರೆ ಜಾಸ್ತಿ ಹಾಲು ಬರುತ್ತೆ. ಆಮೇಲೆ ಬೆಳಿಗ್ಗೆ ಪಾಪು 2 ತಾಸಿಗೆ ನಾವು ಕುಡಿಸಂತೀವಿ, ಬಟ್ ಆದರೆ ಇಟ್ ಇಸ್ ಡಿಮಾಂಡ್ ಫೀಡಿಂಗ್. ಅಂತಂದ್ರೆ ಪಾಪುಗೆ ಯಾವಾಗ ಬೇಕನ್ಸುತ್ತೋ ಅವಾಗ ಕುಡಿದ ಮೇಲೆ ಮಲ್ಕೋತವೆ, ಒಂದೊಂದು ಪಾಪುಗಳು ಒಂದೊಂದು ಇರ್ತವೆ. ಸೊ ಇಟ್ ಡಿಪೆಂಡ್ಸ್ ಕಿ 3 ತಾಸದ ಅಲಾರಾಮ್ ಹಾಕಿ ನೀವು ಕುಡಿಸ್ಬೇಕು ಅಂತ ಹಂಗೇನಿಲ್ಲ. ಪಾಪುಗೆ ಅಳಾಕತ್ತಿತ್ತು, ನಿಮ್ಗೆ ಹಸುವಾಗೈತಿ ಹಂಗೆ ಅನಿಸ್ತು ಅಂತಂದ್ರೆ ಕುಡಿಸ್ಬೋದು. ಮೊದಲೇ ಒಂದು 3 ತಿಂಗಳನ್ಯಾಗ, ಒಂದು 15 ದಿನದಿಂದ 1 ತಿಂಗಳನ್ಯಾಗ ನಿಮ್ಗೆ ಗೊತ್ತಾಗ್ತೈತಿ, 15 ದಿವಸದಿಂದ 1 ತಿಂಗಳನ್ಯಾಗ ಪಾಪುಂದು ಅದ್ರದ್ದು ರುಟೀನ್ ಹೆಂಗೆ ಸೆಟ್ ಆಗೈತಿ ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ತಾಸಿಗೆ ಕುಡಿಸ್ಬೇಕು, ಇಷ್ಟೇ ಗಂಟೆ ಕುಡಿಸ್ಬೇಕು, 5 ನಿಮಿಷ ಆಗಲಿ 10 ನಿಮಿಷ ಆಗಲಿ, ಎಲ್ಲ ತಾಯಿಗಳದ್ದು ಹಾಲು ಡಿಫ್ರೆಂಟ್. ಒಂದೊಂದು ತಾಯಿದು ಹಾಲು ಚೆನ್ನಾಗಿದ್ರೆ 5 ರಿಂದ 10 ನಿಮಿಷದಲ್ಲಿ ಪಾಪುಗೆ ಹಾಲು ಹೊಟ್ಟೆ ತುಂಬುತ್ತೆ, ಇನ್ನೊಂದು ತಾಯಿಂದು 15 ರಿಂದ 20 ನಿಮಿಷ. ಆಮೇಲೆ ಯಾವಾಗ ಪಾಪು ದೊಡ್ಡದಾಗ್ತಾ ಹೋಗುತ್ತಲ್ಲ, ಅದು ಗ್ರೋತ್ ಸ್ಪರ್ಟ್ ಆದಿದ್ದ ಸಂಬಂಧ ಪಾಪು ಬರೇ ಎದೆ ಹಾಲು ಕೇಳ್ತೈತಿ. ಹಾಗಂತ ತಾಯಿ ಎದೆ ಹಾಲು ಕಡಿಮೆ ಆಗೈತಿ ಅಂತ ಇರಂಗಿಲ್ಲ, ಅದ್ರದ್ದು ಜಾಸ್ತಿ ಆಗಿದ್ದ ಸಂಬಂಧ ಒಂದು ಸ್ವಲ್ಪ ಕ್ಲಸ್ಟರ್ ಫೀಡಿಂಗ್ ಅಂತೀವಿ ನಾವು, ಅದು ಬರೇ ಬರೇ ಹಾಲು ಕೇಳ್ತೈತಿ, ತಾಯಿನ ಜೊತೆ ಬಾಂಡಿಂಗ್ ಮಾಡ್ಕೋಬೇಕಂತಿರ್ತೈತಿ, ಅದ್ರ ಸಂಬಂಧ ಅದಿರ್ತೈತಿ. ಪಾಪು ಯಾವಾಗ ತೂಕ ಜಾಸ್ತಿ ಆಗಾಕತ್ತೈತಿ, ಕಾಲ್ಮಡಿ ಪ್ರಮಾಣ 6 ರಿಂದ 10 ಸಲ ಆಗಾಕತ್ತೈತಿ, ಎಲ್ಲ ಆಗಾಕತ್ತಿತ್ತು ಅಂದ್ರೆ ಪಾಪುನ ತೂಕ ಚಲೋ ಐತಿ, ಅದಕ್ಕೆ ಹಾಲು ಕರೆಕ್ಟ್ ಐತಿ. ಸೊ ನಿಮ್ಗೆ ಟೈಮಿಂಗ್ ಇಷ್ಟೇ ಕೊಡ್ಬೇಕು, ಇಷ್ಟೇ ತಾಸನೆ ಕುಡಿಸ್ಬೇಕು ಅಂತ ಏನಿಲ್ಲ, ಇಟ್ ಇಸ್ ಡಿಪೆಂಡಿಂಗ್ ಆನ್ ಬೇಬೀಸ್ ನೀಡ್ಸ್. ಎರಡನೇ ಕ್ವಶನ್ ಏನ್ ಕೇಳಿದ್ರಮ್ಮ? ಹಾ, ಪಾಪು ಯಾವಾಗ ಅಳತಲ್ಲ ಅವಾಗ ಕೊಡೋದು, ಅಂತಂದ್ರೆ ದೊಡ್ಡದು ಅದು ಸಣ್ಣದಿದ್ದಾಗೆ ಒಂದು 15 ದಿನ 1-2 ತಾಸಿಗೆ ಕುಡಿಸಿದ್ರೆ 2.5-3 ತಾಸಿಗೆ ಕುಡಿಸ್ಬೇಕಾಗುತ್ತೆ. ಡಯಟ್ ಅಂತಂದ್ರೆ ತಾಯಿ ಡಯಟ್ ಏನಿದೆ ಅಲ್ಲಮ್ಮ, ರುಟೀನ್ ನಾರ್ಮಲ್ ಏನು ಡಯಟ್ ಮನೆಯಲ್ಲಿ ಏನು ತಿಂತಾರಲ್ಲ ಹಾಗೆ ತಿನ್ಬೇಕು. ನೀವು ಬರೇ ಅಕ್ಕಿ ಅನ್ನ ಕೊಟ್ಟೆ, ಬರೇ ಇದನ್ನೇ ಕೊಟ್ಟೆ, ಹಾಗೆ ಮಾಡಿದ್ರೆ ಅದರೆಲ್ಲ ಇಮ್ಯುನಿ ಅಂದ್ರೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕಾಗಿರ್ತಲ್ಲ ತಾಯಿಗೆ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಈಗ ಹೆಂಗೆ ಬರೇ ಪಾಪು ಎದೆ ಹಾಲು ಮೇಲೆ ಐತಿ ಅಂತಂದ್ರೆ ತಾಯಿ ಏನು ನ್ಯೂಟ್ರಿಷಿಯಸ್ ಫುಡ್ ತಿಂತಾಳಲ್ಲ ಅದೆಲ್ಲ ಎದೆ ಹಾಲಿನಾಗ ಹೋಗಿ ಅದು ಪಾಪುಗೆ ಹೋಗ್ತೈತಿ. ಸೊ ನೀವು ತಾಯಿಗೆ ಏನು ಕೊಡ್ತೀರಲ್ಲ ಅದು ಇಂಪಾರ್ಟೆಂಟ್. ಒಂದು ಸ್ವಲ್ಪ ಕರ್ದಿದ್ದ, ಒಂದು ಸ್ವಲ್ಪ ಸ್ಪೈಸಿ ಅದನ್ನ ಕಡಿಮೆ ಮಾಡಂತ ಹೇಳ್ತೀವಿ. ರುಟೀನ್ಲಿ ನೀವು ಮನ್ಯಾಗ ಏನು ರೊಟ್ಟಿ ಪಚನ್ ಚಲೋ ಆಗ್ತೈತಿ ಅಂತ ರೊಟ್ಟಿ ಹೇಳ್ತೀವಿ, ಚಪಾತಿ ಅಷ್ಟು ಆಗಂಗಿಲ್ಲ ಅನ್ನೋದ್ಲೆ ಚಪಾತಿ ಸದ್ಯಕ್ಕೆ ಬ್ಯಾಡ್ ಅಂತ ಹೇಳ್ತೀವಿ. ಅದಕ್ಕೇನು ಸೈಂಟಿಫಿಕ್ ಇಲ್ಲ ಕಿ ತಾಯಿ ಅಂದ್ರೆ ಬರೇ ರೊಟ್ಟಿನ ತಿನ್ಬೇಕು ಚಪಾತಿ ಮಾಡ್ದಂತ ಹಂಗೇನಿಲ್ಲ. ಸೊ ರೊಟ್ಟಿ ಪಚನ್ ಚಲೋ ಆಗ್ತೈತಿ ಅನ್ನೋದ್ಲೆ ರೊಟ್ಟಿ ಅನ್ನ ಸಾರು ಮೆಂತೆ ಪಲ್ಯದಿಂದ ಒಂದು ಸ್ವಲ್ಪ ಎದೆ ಹಾಲು ಜಾಸ್ತಿ ಆಗುತ್ತಂತೀವಿ, ಸಬ್ಬಸ್ಗಿ ಪಲ್ಯದಿಂದ ಜಾಸ್ತಿ ಆಗ್ತೈತಂತೀವಿ. ಸೊ ಎಲ್ಲ ಸೊಪ್ಪುಗಳು ಕೊಡ್ಬೋದು ನೀವು. ಸೊ ರುಟೀನ್ ಆ್ಯಂಡ್ ಪ್ರೋಟೀನ್ ರಿಚ್, ಏನು ನೀವು ತಾಯಿ ಕೊಡ್ತಿರಲ್ಲ ಅದು ಪಾಪುಗೆ ಹೋಗ್ತೈತೆ ಅಂತ ತಿಳ್ಕೊಂಡು ತಾಯಿಗೆ ಅದು ಊಟ ಕೊಡ್ಬೇಕಾಗ್ತೈತಿ.
5: ಇನ್ನೊಂದು ಪ್ರಶ್ನೆ ಕೇಳ್ಬಹುದಾ?
3: ಹಾ ಕೇಳಿ.
5: ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಬ್ರೇಜಿಯರ್ ಅಥವಾ ಬ್ರಾ ಹಾಕೋಬಹುದಾ?
3: ಹಾಕೋಬಹುದು, ಆದ್ರೆ ಹೆಂಗ್ ಟೈಟ್ ಹಾಕೋಬಾರ್ದು. ಟೈಟ್ ಹಾಕೊಂಡ್ರೆ ಏನಾಗುತ್ತೆ, ಅದು ಕಂಪ್ರೆಸ್ ಆಗಿ ಹಾಲು ಒಂದೊಂದ್ಸಲ ಬಂದಾಗೂ ಚಾನ್ಸ್ ಇರುತ್ತೆ. ಸೊ ಶಿ ಕ್ಯಾನ್ ವೇರ್ ಅಂತಂದ್ರೆ ಸ್ಯಾಗಿ ಆಗಲ್ಲ ಮುಂದೆ. ಸೊ ನಾರ್ಮಲ್ ಯಾವ್ದು ಕಂಫರ್ಟೇಬಲ್ ಇದೆ ಅಲ್ಲ ತಾಯಿಗೆ ಅದನ್ನ ಹಾಕೋಬಹುದು. ಈಗ ಫೀಡಿಂಗ್ ಬ್ರಾಸ್ ಅಂತೂ ಕೂಡ ಸಿಗ್ತವೆ, ಸೊ ಇಟ್ ಇಸ್ ವೆರಿ ಈಸಿ ಟು ಫೀಡ್ ದ ಬೇಬಿ. ಸೊ ಹಾಕೋಬಹುದು.
5: ಥ್ಯಾಂಕ್ ಯು ಸೋ ಮಚ್, ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದೀರಿ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಕರೆ ಮಾಡಿದ್ದಕ್ಕೆ ಧನ್ಯವಾದ ಭುವನೇಶ್ವರಿ ಅವರೇ. ಸ್ನೇಹಿತರೆ, ತಾವು ಕೂಡ ಕರೆ ಮಾಡಿ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ತಾವು ಕರೆ ಮಾಡಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ವಿವರವಾದ ಮಾಹಿತಿಯನ್ನು ಪಡೆಯಿರಿ. ಕಾರ್ಯಕ್ರಮದಲ್ಲಿ ತಾವು ಕೇಳೋ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಆ್ಯಂಡ್ ಉತ್ತರವನ್ನು ಕೊಡ್ತಾ ಇದ್ದಾರೆ ಚಿಕ್ಕ ಮಕ್ಕಳ ತಜ್ಞೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸೋನಾಲಿ ಬಿಜ್ಜರ್ಗೆ ಅವರು.
1: ಬ್ರೆಸ್ಟ್ ಫೀಡಿಂಗ್ಚಂ ಮಹತ್ವ ತರ ಆಪಣ ಸಾಂಗೂನ ದಿಲತ, ಪಣ ಬ್ರೆಸ್ಟ್ ಫೀಡಿಂಗ್ ಕರತ ಅಸ್ತಾನಾ ಆಯಿನ ವಿಶೇಷ ಕಾಯ ಕಾಳಜಿ ಘ್ಯಾಯಲಾ ಪಾಹಿಜೆ.
3: ಸ್ವಚ್ಛತಾ ಮಂಜೆ ಬಾಳ ಲಹಾನ ಅಸ್ತೋ ತನ್ನ ಇನ್ಫೆಕ್ಷನ್ ವಗೈರೆ ಹೋಯಚೆ ಚಾನ್ಸ್ ಅಸ್ತೆ, ತ್ಯಾಮುಳೆ ಎವ್ರಿ ಡೇ ಬಾತ್ ತರಿ ಕರುನ್ ಘ್ಯಾಯಚೆ ಗರಜ ಆಹೆ. ಆನಿ ಬಾಳಾಲಾ ಜಮಾ

ಎಲ್ಲರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುಡಿ KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0

ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆಯ ಹೊಸ ಕಾಂಬಿನೇಷನ್. ಏಕೆಂದರೆ ಈಗ ತಾನೇ KLE ಹೆಲ್ತ್ ಕಾರ್ಡ್ ಆಯಿತು. ಎಸ್, ವಿಶ್ವ ಸ್ತನ್ಯಪಾನ ಸಪ್ತಾಹದ ಕುರಿತು ಬಹಳ ಮುಖ್ಯವಾದ ಒಂದು ಟಾಪಿಕ್ಕು. ಚಂದ್ರಕಾಂತ್ ಬಡಗಾವಿಯವರು ವಾಟ್ಸಪ್ ಮೆಸೇಜನ್ನು ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಎಲ್ಲರಿಗೂ ಮಾಡುವಂಗಿದ್ದಿರಕ್ಕಿಲ್ಲ, ಲೈವ್ ಕೇಳ್ತಾ ಇದ್ದೆ ಅಂತ ಹೇಳಿದ್ರು. ಎಸ್, ಎಲ್ಲ ಒಂದು ತಾಯಂದಿರಿಗೆ ಬಹಳ ಮುಖ್ಯವಾದ ಒಂದು ಲೈವ್ ಇತ್ತು. ಕರೆ ಮುಖಾಂತರ ಎಷ್ಟೋ ಜನ ನಮ್ಮ ವೇಣುದುನಿಯ ಕುಟುಂಬದ ತಾಯಂದಿರು ಭಾಗವಹಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸುತ್ತಾ ಒಳ್ಳೊಳ್ಳೆ ಗೀತೆಗಳು ರೆಡಿ ಮಾಡಿಟ್ಟಿದ್ದೇನೆ, ಬನ್ನಿ ಕೇಳೋಣ. ಬಹಳ ದಿನ ಆಯಿತು ಸಿಂಗಾರ ಸಿರಿಗೆ ಕೇಳಿಲ್ಲ, ಕೇಳೋಣವಾ? ಆಲ್ ರೈಟ್. ನಾನು ದಾರಾ ಚಿತ್ರದ್ದು ಈ ಗೀತೆ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಕೇಳಿ ಮಜಾ ಮಾಡಿ. ವಾಟ್ಸಪ್ ಮೆಸೇಜ್ ಮುಖಾಂತರ ಮತ್ತೆ ಯಾರ್ಯಾರು ಏನೇನು ಮೀಶಾರು ನೋಡೋಣ. ಪೂಜಾ ಅವರು, ಸರ್ ಟಾಪಿಕ್ಕು ಆ್ಯಂಡ್ ಸೋ ಮಚ್, ಬಹಳಷ್ಟು ಡೌಟ್ಗಳು ಕ್ಲಿಯರ್ ಆಯಿತು. ಎಸ್, ಎಲ್ಲೇನು ದೊಂದಿಗೂ ಆ್ಯಂಡ್ ಭಾಗವಹಿಸಿದ್ದವರಿಗೂ ಅದ ತಿಳಿಸುತ್ತಾ. ಎಸ್, ಗುಡ್ ಮಾರ್ನಿಂಗ್ ಚಿತ್ರ ಅವರೇ, ಶಿವ ಬಸವನಗರದ ಚಿತ್ರ ರಾಕೇಶ್ ಅವರು ಗುಡ್ ಮಾರ್ನಿಂಗ್ ಅಂತ ತಿಳಿಸಿದ್ದಾರೆ. ಲಕ್ಷ್ಮಿ ಅವರು, ಸರ್ ನಿಜವಾಗ್ಲೂ ಮಹಿಳೆಯರಿಗೆ ನೀವು ಉತ್ತಮ ಪ್ರಶ್ನೆಗಳನ್ನು ಕೇಳಿದ್ರಿ. ಎಸ್, ನನ್ನ ಕಡೆಯಿಂದ ಪ್ರಯತ್ನ ಮಾಡಿ ಹೇಳಿದ ಪ್ರಶ್ನೆ, ಏಕೆಂದರೆ ನನ್ನೊಂದಿಗೆ ಆರ್ಷಾ ಮೇಡಮ್ ಅವರು ಇದ್ರು, ಅವರು ಕರೆಕ್ಟಾಗಿ ಹೇಳ್ತಿದ್ರು. ನಾನು ಇಂಟರ್ನೆಟ್ ಮುಖಾಂತರ ಎಷ್ಟೆಲ್ಲ ನಾನು ಏನಾರೆ ಸರ್ಚ್ ಮಾಡಿ ಕೇಳುವಂತಹ ಪ್ರಶ್ನೆಯನ್ನು ಐ ಮಾಡಿದೆ. ಧನ್ಯವಾದ, ಆ ಪ್ರಶ್ನೆ ನಿಮಗೂ ಇದಾಗಿದೆ ಅಂತ. ಸುಪತ್ರ ಅವರು, ಸರ್ ನೀವು ಪರಿವಾರದ ಸಪೋರ್ಟ್ ಕರೆಕ್ಟಾಗಿ. ಎಸ್, ಏಕೆಂದರೆ ನಾರ್ಮಲಿ ಹೆಣ್ಮಕ್ಕಳ ಒಂದು ಬುದ್ಧಿ, ಅವ್ರ ನೇಚರ್ ಬುದ್ಧಿ ಅಂದರೆ ಅವ್ರನ್ನೇ ಹಂಗಿರುತ್ತೆ ಕಿ ನಾನು ಮಾಡ್ಕೋತೇನೆ, ಎಲ್ಲಿ ನನ್ನ ಬಗ್ಗೆ, ಬಾಕಿ ಎಲ್ಲ. ಸೊ ನಾವು ಅದನ್ನು ಗ್ರ್ಯಾಂಟೆಡ್ ಆಗಿಬಿಟ್ಟೇವೆ ಗಂಡಸರು, ನಾನು ಕೇಳಿದೆ. ಸೊ ಇವರ ಮದ ಟಾಪಿಕ್ ತುಂಬ ಒಳ್ಳೆಯದಾಗಿತ್ತು, ನಾವು ಇದನ್ನೆಲ್ಲ ಫೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇವ್ರದ್ದು ಚಿತ್ರ ಅವರೇ, ಅದೇ ನಾನು ಹೇಳ್ತಾ ಇತ್ತು, ಅದೇ ಹೇಳ್ತಾ ಇದ್ದಾರೆ. ಎಷ್ಟು ತಮ್ಮ ಜೀವನದಲ್ಲಿ ಸಮಸ್ಯೆಗಳು ಇಲ್ಲ, ಆದರೆ ಈ ಒಂದು ಸ್ತನ್ಯಪಾನದ ವೇಳೆ ತಮ್ಮ ಚಾಲೆಂಜಸ್, ತಮ್ಮ ಸವಾಲು, ತಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ಳಿಲ್ಲ ಅಂದರೆ ಇಬ್ಬರು ತಾಯಿಗೂ ಮಗು ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಆ ದೃಷ್ಟಿಯಲ್ಲಿ ನಾವು ಗಂಡ ಅಂದರೆ ತಾಯಿಯ ಒಂದು ತಂದೆ ಅಥವಾ ಗಂಡ ಅಥವಾ ಮನೆ ಪುರುಷರು ಏನು ರೀತಿಯಾದಂತಹ ಹಸ್ರಬಹುದು ಅಂತ ಪ್ರಶ್ನೆ ಕೇಳಿದೆ. ನನ್ನ ತಲೆಯಾಗ ಬಂತ್ರಿ, ಇನ್ನು ಬಾಕಿ ನಾನು ಏನು ಕೇಳ್ಬೋದು? ಅದಕ್ಕೆ ಅವರು ಕರೆಕ್ಟಾದ ಉತ್ತರ ಕೊಟ್ಟರು. ಆ ಕೆಲಸದಲ್ಲಿ ಅವರು ಹೆಂಗೆ ರೆಸ್ಯೂಮ್ ಈ ಎಲ್ಲ ವಿಷಯಗಳನ್ನು ಬಗ್ಗೆ ಕೇಳಿ ತಾವೆಲ್ಲರೂ ಅದನ್ನು ಕೇಳಿದ್ರೆ. ಎಲ್ಲ ಮಹಿಳೆಯರು ಒಳ್ಳೆ ಮೆಸೇಜ್ ಮಾಡ್ಯಾರ. ಚಿತ್ರ ಅವರಿಗೆ ಧನ್ಯವಾದ, ಅವರಿಗೆ ಧನ್ಯವಾದ. ಅಲ್ಲ, ಇವರ್ಯಾರು ಲಕ್ಷ್ಮಿ ಅವರಿಗೆ ಧನ್ಯವಾದ. ಮತ್ತಾರು ಮೆಸೇಜ್ ಮಾಡ್ಯಾರ, ಹಾಯ್ ಸರ್ ಪವಿತ್ರ, ನೀವು ಅದನ್ನು ರೂಪಿಸಿದ್ದು ಬಹಳ ಚೆನ್ನಾಗಿ. ಎಸ್, ಥ್ಯಾಂಕ್ ಯು ಪವಿತ್ರ. ಸೊ ಆತ್ಮೀಯರೇ, ಈ ಕೆಲ್ ಈ ಹೆಲ್ತ್ ಗೈಡ್ ಇದು ನಿಮಗೋಸ್ಕರನೇ, ವೈದ್ಯರೊಂದಿಗೆ ಮಾತನಾಡುವ ಒಂದು ಉತ್ತಮ ಅವಕಾಶ. ಪ್ರತಿ ಈ ಹೆಲ್ತ್ ಗೈಡ್ ಒಂದು ಒಳ್ಳೆ ತಗೊಂಡು ಅದಕ್ಕೆ ತಕ್ಕ ವೈದ್ಯರು, ಅದು ಟಾಪ್ ಲೆವೆಲ್ ವೈದ್ಯರನ್ನ ನಾವು ತಗೊಂಡು ಬರ್ತೇವೆ. ಕೆಲಸ ಒಂದು ವಿಷಯ ಕುರಿತು ತಕ್ಕ ಪ್ರಶ್ನೆ ಕೇಳೋದು, ಆ್ಯಂಡ್ ಕೆಲವೊಂದು ಬಾರಿ ತಮಗೆ ಆ ವಿಷಯ ಇಲ್ಲ ಅಂದ್ರೂ ಪ್ರಶ್ನೆಯನ್ನು ಕೇಳಿಯೂ ಕೇಳೋ

நீங்க கேட்டா இதுரா வேணு துறையுது நாடி பவன் ஃபிர் எஃப் எம் கே எல் இ கனசோ பழகாவியா மொட்ட முதல்ல ரேடியோ கேந்திரா நிமோந்தகி நான் மாஞ்சுநாத் பை ஸ்நேகிதர கார்யக்ரமா நிமோந்தகி நாவு ஸ்பெஷல் இவத்தின கார்யக்ரமத நேர போனின் கார்யக்ரம விச் வாஸ் கே எல் இ ஹெல்த் கார்டு பஹளஷ்டு சேலஞ்சஸ் நம்ம மகிழரு ஃபேஸ் மாட்டாரே அந்த சந்தர்ப்பத்தில் ஸ்தனபான மாடுவோ எஷ்டோ மகிழரிக யாவெல்ல ரீதிய சவாலுகளு யா ரீதிய காழ்ஜி வகிசபோது டாக்டர் சோனாலி பிஜ்ஜர்கி அவரு சிக்க மக்கள தஜ்ஞேக்கு ಎಲ್ ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯಿಂದ ಬಂದಿದ್ರು ತಾವು ಕೂಡ ಭಾಗವಹಿಸಿದ್ರೆ ಬಹಳ ಖುಷಿಯಾಯಿತು ಆತ್ಮೀಯ ಸ್ನೇಹಿತರೆ ಎಲ್ಲ ಹೆಣ್ಮಕ್ಳಿಗೆ ತಾಯಂದಿರಿಗೆ ಒಳ್ಳೇದಾಗ್ಲಿ ಅವರ ಮಗುವಿಗೂ ಒಳ್ಳೇದಾಗ್ಲಿ ಕಾರ್ಯಕ್ರಮದಲ್ಲಿ ಮಾಯಾವಿ ಬಹಳ ದಿನ ಆಯ್ತು ರೀ ಇದು ಕೇಳಲಿಲ್ಲ ಬನ್ನಿ ಕೇಳೋಣ ಇದಾದ ತಕ್ಷಣ ಮುಂಗಾರು ಮಳೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಮಳೆ ಹಿಂಗಾಕಿ ಫ್ಲಡ್ ಆಗೋ ಸಿಚುವೇಶನ್ ಎಸ್ ತ್ರಾಸ ಆಗುವಂಥ ಮಳೆ ಬೇಡ ಆಹಾ ಆರಾಮ ಅನಿಸುವಂಥ ಮಳೆ ಬರಲಿ ಅಂದರೆ ಈಗ ಎಲ್ಲ ನಮ್ಮ ಕೈಯಾಗಿರೋದಿಲ್ಲ ಏನು ಮಾಡೋದು ನೋಡೋಣ ಸೊ ಸ್ನೇಹಿತರೆ ಪ್ರವಾಹ ಪರಿಸ್ಥಿತಿ ಭೀತಿ ಬೆಳಗಾವಿಯಲ್ಲಿ ಇದೆ ಅಂತ ಕೇಳಿಪಟ್ಟೆ ಆ ರೇಂಜಿಗೆ ಆಗಿದೆ ಹಾಂ ಈ ವಿಷಯದೊಂದಿಗೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು ಇನ್ನೇನು ಮಳೆ ಬಂದಿದೆ ಮಂಜುನಾಥ ನಡಿ ಫುಲ್ಲು ವೇಸ್ಟ್ ಮಾಡೋಣ ಅಂತ ತಿಳ್ಕೊಂಡು ಕೂತ್ಕೋಬೇಡಿ ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಯಾವುದೇ ನೀರಿನ ನಳ ಲೀಕ್ ಆಗ್ತಾ ಇದೆ ಅಂದರೆ ತಕ್ಷಣ ರಿಪೇರ್ ಮಾಡಿಕೊಳ್ಳಿ ತಮ್ಮ ಆ್ಯಟಿಟ್ಯೂಡನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ ಸೇವ್ ವಾಟರ್ ಅನ್ನೋದು ಬರೇ ಆ ಒಂದು ಬರಗಾಲಿನ ಪರಿಸ್ಥಿತಿಯಲ್ಲಿ ಮಳೆ ಇಲ್ದಿರುವ ಪರಿಸ್ಥಿತಿಯಲ್ಲಿ ಅಷ್ಟೇ ಅಲ್ಲ ದೇವರಿಗೆ ಮಳೆಯನ್ನು ಕೊಟ್ಟಿದ್ದಾರೆ ಉತ್ತಮ ನೀರು ಬಂದಿದೆ ನನಗೆ ಗೊತ್ತು ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಎಷ್ಟೋ ಜನರು ತಮ್ಮ ತಮ್ಮ ಏರಿಯಾದಲ್ಲಿ 5 ದಿನ 6 ದಿನ 8 ದಿನಕ್ಕೊಮ್ಮೆ ಬರೋ ನೀರು ಆ ವ್ಯಕ್ತಿ ಆ ತಮ್ಮ ಮನೆಯಲ್ಲಿ ಯಾರು

ನೀರು ಹಂತ ಅಂದರೆ ಏಳೇಳು ಎಂಟೆಂಟು ದಿನ ನೀರು ಬರೋಂಗಿಲ್ಲ. ಆ ಒಂದು ಪರಿವಾರದವರು ನೀರನ್ನು ವೇಸ್ಟೇ ಮಾಡೋದಿಲ್ಲ. ಪ್ರತಿನಿತ್ಯ ಮಳೆ ನೀರಿದೆ ಅಥವಾ ಅವರಿಗೆ ಪರ್ಸನಲ್ ಬೋರ್ ಇದೆ ಅಥವಾ ನೀರಿನ ಒಂದು ಸಮಸ್ಯೆನೇ ಅವ್ರು ನೋಡಿಲ್ಲ ನೋಡ್ರಿ, ಅವರು ವೇಸ್ಟ್ ಮಾಡ್ತಾರೆ ರೀ. ಅವ್ರ ಪ್ರಾರಂಭದ ಈ ಒಂದು 2 ತಿಂಗಳ ಬೇಸಿಗೆನಾಗ ನೀರನ್ನು ವೇಸ್ಟ್ ಮಾಡದೇ ಇರ್ಬೋದು. ತದನಂತರ ಅವರಿಗೆ ಅದರ ಅರ್ಥ ನಾನು ಹೇಳ್ತೇನಲ್ಲ, ಯಾ ದಿನ ನೀವು ಒಂದು ಕೊಡ ನೀರು ಹೊತ್ಕೊಂಡು ತೊಗೊಂಡು ಬರುತ್ತೀರಿ ಆ ದಿನ ನಿಮಗೆ ಅರ್ಥ ಆಗುತ್ತೇನೆ ಒಂದು ಹನಿ ನೀರಿನ ಮಹತ್ವ. ಆ್ಯಂಡ್ ನೀವು ನೀರನ್ನು ಹೊತ್ಕೊಂಡು ತೊಗೊಂಡು ಬರ್ತೀರಾ, ವೇಸ್ಟ್ ಮಾಡುವುದೇ ಇಲ್ಲ. ಹಾಂ, ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೆ 2 ಮಗ್ನಾಗ ನೀವು ಮುಗಿಸ್ತೀರಿ. ಕೆಲವೊಂದು ಬಾರಿ ನಾನು ನೋಡೇನೆ, ಎಷ್ಟು ನಾನೇ ಹೇಳಿದ್ನಲ್ರಿ, ನಮ್ಮದೇ ರಿಲೇಟಿವ್ ಸಂಬಂಧಿಕರು ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡ ಊರಿನಲ್ಲಿರ್ತಾರೆ, ಅಲ್ಲಿ ಅವರಿಗೆ ನೀರಿಗೂ ಅವ್ರು ರೊಕ್ಕ ಕೊಟ್ಟು ನೀರು ತೊಗೋತಾರೆ. ಅಂದರೆ ನೀರಿನ ಬಿಲ್ ಅಂದರೆ ಅರ್ಥ ಆಯ್ತಲ್ಲ, ಫ್ಲ್ಯಾಟ್ ಸಿಸ್ಟಮ್ನಲ್ಲಿ. ಸೊ ಆ ನೀರಿಗೆ ಬಿಲ್ ತುಂಬ್ತಾರಂತ ಅವರು ಏನು ಮಾಡ್ತಾರೆ, ಕೈಕಾಲು ಮುಖ ತೊಕ್ಕೊಳ್ಳೋಕ್ಕೂ 1 ಬಕೆಟ್ ನೀರು. ಯವ್ವ ಇಷ್ಟು ದೊಡ್ಡ ಶರೀರ ನಂದ, ಇಡೀ ಈ ಮೈ ತೊಳ್ಕೊಳಕ್ಕೆ 1 ಬಕೆಟ್ ನೀರು ಸಾಕ, ಅಲ್ಲಿ ಕೈ ಕಾಲು ತೊಳ್ಕೊಳಕ್ಕೂ 1 ಬಕೆಟ್ ನೀರು ಸುರಿತಾರೆ. ಅದನ್ನು ದೃಶ್ಯವನ್ನು ನೋಡಿದಾಗ ನನಗೆ ಆಗೋ ಸಮಸ್ಯೆನೇ, ಯಪ್ಪ ಏನು ಸಮಸ್ಯೆ ಅಲ್ಲ, ನನ್ನ ಮೈ ಎಲ್ಲ ಉರಿತದೆ. ಏಕೆಂದರೆ ಸ್ನೇಹಿತರೆ, ಈಗ ದೇವರ ದಯೆ ಇದೆ, ಈ ನೀರು ಮನೆಯಲ್ಲಿ ಎಲ್ಲಕ್ಕೂ ನಳ ನಳ ನಳ. ನಾನೊಂದು ಕಾಲದಲ್ಲಿ ದಿನಕ್ಕೆ 50 ಕೊಡ ನೀರನ್ನು ತುಂಬುತ್ತಿದ್ದೆ ನಾನು. ಎಸ್, 50 ಮತ್ತು ಪಾವಣೇರು ಬಂದರೆ ಮುಗ್ದ ಹೋಯ್ತು ಕತಿ. ಆ 50 ಕೊಡ ನೀರು ತುಂಬಲಿಕ್ಕೆ 1-2 ತಾಸು ಹೋಗೋದು, ಜಗಳ ಮಾಡಬೇಕು. ಜಗಳ ಅಂದ್ರೆ ಅರ್ಥ ಆಯ್ತಲ್ರಿ, ಲೈನ್ ಹಚ್ಚಿ ನಾವು ನೀರು ತುಂಬ್ತಿದ್ದೀವಿ ರೀಪ್ಪ, ಒಬ್ಬರಿಗೆ 4 ಕೊಡ ಅಂತ ಇರ್ತಿತ್ರಿಪ್ಪ. ಈಗ 4 ಕೊಡ ಆದ ಕೂಡಲೇ 2.5 ಲೀಟರ್ 2.5 ಲೀಟರ್ದ ಕೋಕೋ ಕೋಲಾ ಬಾಟ್ಲಿನೂ ತುಂಬ್ಕೊಂಡ್ರೆ ಆಯ್ತಲ್ರಿ, ಅದು ಒಂದು 1/4 ಕೊಡ. ಏಯ್, ಇದು ಎಲ್ಲಿ ಕೊಡ ಅಂತ ಹೇಳಿ. ಈಗ ಅದು ಸಮಸ್ಯೆ ಇಲ್ಲ, ನೀ ಕುಡಿಯೋ ನೀರು ಅಂತ ತುಂಬ್ಕೋತಿದ್ರು. ನಾನು ಇದು ಬಾಲ್ಯದ ಸಮಯದಲ್ಲಿ ನಾನು ಅವಾಗಿಂದ ನೋಡ್ಕೋತ ಬಂದಿನಿ. ಅದನ್ನು ತುಂಬುತ್ತಾರ, ಜಗ್ಗು ತೊಗೊಂಡು ಬಂದರು, ಮಗ್ಗು ತೊಗೊಂಡ್ರು, ಅಲ್ಲೇ 2.5 ಕೊಡ ಹೋಯ್ತ್ರಲ್ಲಿ. ನಾನು ಹೇಳ್ತೇನೆ, ಹಿಂಗೆ ನೀವು ಮಾಡ್ಕೋತ 5-6 ಕೊಡ ತುಂಬಿದ್ರೆ ನಾವು ಹೆಂಗೆ? ಆಮೇಗ ಅವ್ರ ಹಿಂದಿನ ಅವ್ರು ಏನು ಮಾಡ್ತಾರೆ, ಅವರು 4 ಬಾಟ್ಲಿ 2.5 ಲೀಟರ್ನ ತುಂಬ್ಕೊಂಡಾರಂದ್ರೆ ಅದು 1 ಕೊಡಕ್ಕೆ ಲೆಕ್ಕ. ಸೊ 4 ಇದ್ದಿದ್ದು 5 ಮಾಡಿಬಿಡ್ತಾರೆ. ಆಮೇಲೆ ಈ ಗ್ಯಾಪ್ನಾಗ ಏನಾಗುತ್ತೆ, ಹಿಂದೆ ನಂದು ನಂಬರ್ ಇರ್ತದೆ, ಮತ್ತು ಯಾರು ಎಷ್ಟು ಜಲ್ದಿ ಹೋಗಿ ನಂಬರ್ ಹಚ್ತಾರೋ ಅವ್ರಿಗೆ ಅಷ್ಟು ಫೋರ್ಸ್ನಾಗ ನೀರು ಬರ್ತದೆ. ಆತ್ಮೀಯ ಸ್ನೇಹಿತರೆ, ಕೊನೆ ನಂಬರ್ ಹಚ್ಚಿದವರಿಗೆ ಇದೆಲ್ಲ ಆ ಟೈಮಿಂದ ಈಗೆಲ್ಲ ಹರ್ ಗರ್ ಜಲ್ ಹರ್ ಗರ್ ನಳ್ ಅಂತ ಬರ್ತದೆ. ಆ ಒಂದು ಸರ್ಕಾರದ ಆ ಒಂದು ಇದು ತೊಗೊಂಡು ಬಂದಿದೆ, ಅದು ನನಗೆ ನೋಡಿ ಖುಷಿನೂ ಅನಿಸ್ತದೆ, ಅಷ್ಟು ಬೇಜಾರು. ಯಾಕಂದ್ರೆ ಆ ನಳಗಳೆಲ್ಲ ಓಪನ ಮಾಡಿಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ 30 ಮನೆಗಳಿಗೆ 1 ನಳ ಇತ್ತು ಆತ್ಮೀಯರೇ, ಅದ್ರಾಗ ಆ ನೀರು ಬಿಡೋ ವ್ಯಕ್ತಿ ಹಿಂಗೆ ಸೈಕಲ್ ತೊಗೊಂಡು ಹೋಗುವಾಗ ಯಾರು ನೋಡ್ತಾರೆ ನೋಡಿರಿ, ಗಡ್ಬಡ್ ಮಾಡೋಕ್ಕೆ ಚಾಲು ಮಾಡ್ತಾರೆ. ಅವ್ರು ಗಡ್ಬಡ್ ಮಾಡೋಕ್ಕೆ ಚಾಲು ಮಾಡಿದ್ರೆ ನನಗದು ಅರ್ಥ ಆಗ್ತಿತ್ತು ಕಿ ಹಾಂ, ಬಹುಶಃ ನೀರು ಬಂದದ. ಯವ್ವ ಕೊಳಗಳೆಲ್ಲ ತೊಗೊಂಡು ಬಾ, ನನಗೆ 4 ಕೊಡ ನನ್ನ ಫೇವ್ರೇಟ್ ಇದ್ದು ರೀ, ಭಾಳ ದೊಡ್ಡದಿತ್ತು ಅದು, ಮನೆಯಾಗ ಇನ್ನು ಯಾರೂ ಎಬ್ಬಿಸ್ತಿದ್ರಿಗಿಲ್ಲ. ನಮ್ಮವ್ವ ಹಿಂದೆ ಬೀಳ್ತಿದ್ಲು, ಯಾಕೋ ಅಷ್ಟು ದಪ್ಪ ಕೊಡಗಳು ಎಬ್ಬಿಸ್ತೀವಿ, ನಿನ್ನ ಹೈಟ್ ಬೀಳೋದಿಲ್ಲ ಹೈಟ್ ಬೀಳೋದಿಲ್ಲ, ಈಗ ಎಮ್ಮಿ ಥರ ಬೆಳೆದೇನೆ ನಾನು. ಸೊ ಆತ್ಮೀಯ ಸ್ನೇಹಿತರೆ, ಈ ಎಲ್ಲ ದಿನಗಳು ಸೊ ಯಾರ ಮನೆಯಾಗ ಗದ್ದಲ ಆಗ್ತಿತ್ತು, ಕೊಡಗಳು ತಂದು ಅವ್ರು ಹೊರಗೂ ತರ್ತಿದ್ರಿಗಿಲ್ಲ ರೀ, ಯಾಕಂದ್ರೆ ಪಟ್ ಅಂತ ಯಾರು ನೋಡಿ ಮತ್ತು ಇದು ಅಲ್ಲೇ ಮನೆಯಾಗೆಲ್ಲ ಇಡ್ತಿದ್ರು ನೋಡ್ರಿ, ಆ ಗದ್ದಲ ಕೇಳಿಸ್ತಿತ್ತು ನಂಗೆ, ಕೊಡದ ಆವಾಜ ಬುಟ್ಟಿ ಆವಾಜ ಕೇಳಿಸಿತ್ತಂತ ತಿಕ್ಕೋರೆ ನೀರು ಬರಬಹುದು ಅಂತ. ಆ ವ್ಯಕ್ತಿಯಲ್ಲಿ ನೀರು ಬಿಡಕ್ಕೆ ಹೋಗ್ತಾನ, ಅದನ್ನು ಒಂದು ರಾಡ್ ಒಯ್ತಿದ್ರಿ ಆ ನಳ ನೀರು ಆನ್ ಮಾಡಕ್ಕೆ, ಆ ರಾಡ್ ಒಯ್ದ ಅಂತ ತಿಳ್ಕೊರಿ ಭಾಳ ಜೋರು ಬರೋದು, ಅವ ಹಂಗೆ ಹೋದಂತ ತಿಕ್ಕೋರಿ ಸ್ಲೋ ಬರೋದು, ಈ ಲೆಕ್ಕಿತ್ರಿ. ಸೊ ಅಂಥ ಸಂದರ್ಭದಲ್ಲಿ ರಾಡ್ ಒಯ್ದಾನೋ ಇಲ್ಲೋ ಅಂತ ನಾನು ರೋಡ್ ಮಟ್ಟ ಹೋಗಿ ಹಿಣಿಕಿ ನೋಡವ್ರಿ ನಾ, ಅದು ನೋಡುವಾಗ ನನಗೆ ಗೊತ್ತಾಗ್ತಿತ್ತು ಇವತ್ತು ನೀರು ಮಸ್ತ್ ಬರುತ್ತದೆ. 1.5 ತಾಸು 2 ತಾಸು ಆ ವ್ಯಕ್ತಿ ನೀರು ಬಿಟ್ಟರೆ ಸಾಕು, ಆ ವ್ಯಕ್ತಿಗೆ 1-5 ರೂಪಾಯಿ 10 ರೂಪಾಯಿ ಕೊಡ್ತಿದ್ವಿ ನಾವು. ನೀರು ಬಾಳೆ ಅಂತ ಹೇಳ್ತಿದ್ವಿ ರೀ, ನೀರು ಬಾಳೆ, ಹಾಂ ನೀರು ಬಿಡೋ ಬಾಳೆ, ಅವನ ಹೆಸರು ಹಂಗಿತ್ತು ರೀ ಆತ್ಮೀಯ ಸ್ನೇಹಿತರೆ. ಈಗ ಎಲ್ಲಿದ್ದ ಈಗ ಬಹುಶಃ ತೀರು ಹೋಗಿದ್ದಾನೆ ಕುಡಿದು ಕುಡಿದು. ಸೊ ಅಂಥ ಸಂದರ್ಭದಲ್ಲಿ ಆ ನೀರು ಬಿಡೋ ಬಾಳೆಯಾಗ ನಾವು ರೊಕ್ಕ ಕೊಡ್ತಿದ್ವಿ. ಆ್ಯಂಡ್ ಆ ವ್ಯಕ್ತಿ ಆ ನೀರನ್ನು ಸ್ಟಾರ್ಟ್ ಮಾಡಿದರೆ ಉತ್ತಮವಾದ ನೀರು ಬರ್ತಿತ್ತು, ಆಮೇಲೆ ನೀರನ್ನು ತುಂಬ್ಕೋತಿದ್ವಿ. ಆತ್ಮೀಯರೇ, ಇದನ್ನೆಲ್ಲ ಹೇಳುವಾಗ ನನಗೆ ಆ ದಿನಗಳು ನೆನಪಾಗುತ್ತೆ. ಪಾಯಿಂಟ್ ಏನಂದರೆ, ದಯವಿಟ್ಟು ಈಗ ನೀರು ಎಲ್ಲ ಕಡೆ ಸಸೂತ್ರ ಬಂದಿದೆ, ನೀರಿನ ಪ್ರಮಾಣ ಜಾಸ್ತಿಯಾಗಿದೆ, ದಯವಿಟ್ಟು ನೀರು ವೇಸ್ಟು ಮಾಡೋಕ್ಕೆ ಹೋಗಬೇಡಿ. ತಾವು ಮಾಡೋ ಕೆಲಸದ ಯಾವ ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿ ಏನಾದರೂ ಶೌಚಾಲಯ ಇದ್ದರೆ ಅಲ್ಲಿ ಏನಾದರೂ ಲೀಕೇಜ್ ಆದರೆ ದಯವಿಟ್ಟು ತಮ್ಮ ಅಧಿಕಾರಿಗಳಿಗೆ ತಿಳಿಸಿ ತಾವು ಕೆಲಸ ಮಾಡೋ ಕಾಲೇಜ್ ಇರಲಿ ಸ್ಕೂಲ್ ಇರಲಿ
ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಅಲ್ಲಿ ನೀರು ಬೇರೆ ಇಲ್ಲಿ ನೀರು ಬೇಡಿ ಆ ಲೆಕ್ಕನ ಇರಲ್ಲ. ನೀರಿನಲ್ಲಿ ಜಾತಿ ಪಾತಿ ಇರೋದಿಲ್ಲ, ಮೇಲ್ ತಳಗಿರೋದಿಲ್ಲ, ನೀರು ನೀರೇಯ. ನಿಮಗೆ ದಾಹ ಆದಾಗ ಬಂದು ನಿಮಗೆ ತಮ್ಸಪ್ಪ ಜ್ಯೂಸ ಕೊಟ್ಟರೆ ನೀವು ಕೊಡಂಗಿಲ್ಲ, ನೀರೇ ಬೇಕು. ನೀರಿನ ಕೆಲಸ ಬೇರೆ ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮೀಯರೇ ಇಷ್ಟು ಮಂದ್ ತಲೆಯಾಗಿ ಇಟ್ಕೊಳ್ಳಿ, ಮಾಯಾವಿ ಬರ್ತಾ ಇದೆ, ಉತ್ತಮ ಗೀತೆ ಕೇಳಿ ಮಜಾ ಮಾಡಿ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಇಲ್ಲ ಇವತ್ತು ಮಸ್ತ್ ಹಾಡು ಕೇಳೋ ಕೇಳಿ ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು ನಾಡಿ ಬಾಂಡ್ ಫೋರ್ ಎಫ್ಎಂ ಕೆ ಎಲ್ ಇ ಕನಸು. ಆತ್ಮೀಯ ಸ್ನೇಹಿತರೆ, ನೀರಿನ ಬಗ್ಗೆ ಎಷ್ಟು ವಿವರವಾಗಿ ತಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳಿದ್ರಿ, ಕಷ್ಟದ ಬಗ್ಗೆ ಹೇಳಿದ್ರಿ ಅಂತ ಮೆಸೇಜನ್ನು ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಏನು ಹೇಳೋದು, ಪ್ರಸಾದ್ ಅವರೇ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಅವರು ಸ್ನೇಹಿತರೆ ನೋಡಿ, ನಮ್ಮ ಜೀವನದಲ್ಲಿ ನಾನು ಅನುಭವಿಸೇನೆ ನನ್ನ ಈ ಒಂದು ನೀರಿನ ಕಷ್ಟ ಇಷ್ಟ ಅಷ್ಟ ಅಲ್ಲ, ಬಹಳಷ್ಟು ಲೈಟ್ಲಿ ಅಲ್ಲ, ಬಹಳಷ್ಟು ಅನುಭವಿಸಿದ್ದೇನೆ. ಅಂಥ ಸಂದರ್ಭದಲ್ಲಿ ನನ್ನ ಕೈಲಾದಷ್ಟು ನಾನು ಮಾಡುತ್ತೇನೆ, ನೀರು ವೇಸ್ಟ್ ಮಾಡಬೇಡಿ, ನೀರಿನ ಈ ಒಂದು ಸಮಸ್ಯೆ ಆ ಒಂದು ಸಮಸ್ಯೆ ಅಂತ. ಸೊ ಅದಕ್ಕೆ ಯಾರಾದರೂ ಒಬ್ಬರು ಅದನ್ನು ಪಾಲಿಸಿದರೆ ಸಾಕ್ರಿಪ್ಪ, ಮತ್ತಿಂದೇನು. ಸೊ ಸಣ್ಣಿಗೋ ಶ್ರಾವಣ ಮನೆ ಕ್ಲೀನಿಂಗ್ ಏ ಇರಲಿ, ಇವರೇ ಚಿತ್ರ ಅವರೇ ದಯವಿಟ್ಟು ಕೇಳ್ರಿ. ಹಾಂ, ನೀವು ಮೆಸೇಜ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ, ಶ್ರಾವಣ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ರೆ ಎಂಜಾಯ್ ಮಾಡಿ ನೀವು. ಆ್ಯಂಡ್ ಶ್ರಾವಣದ ಮಗನೇ ಕ್ಲೀನಿಂಗು ಮಾಡ್ತಾ ತಮ್ಮ ಮನಸ್ಸು ಕ್ಲೀನ್ ಮಾಡಿ ನಾವ ಜಪದ ಮುಖಾಂತರ, ಏ ಅದು ಮಾತ್ರ ಬಿಡುವುದಿಲ್ಲ. ಎಸ್ ಆತ್ಮೀಯ ಸ್ನೇಹಿತರೆ, ಶ್ರಾವಣ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ, ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ನಮ್ಮ ಚಿತ್ರ ಅವರು ತಿಳಿಸಿದ್ದಾರೆ. ಸೊ ಮಾಡಿ ಆರಾಮ್ಸೆ, ಮೆಸೇಜ್ ಮಾಡಿಲ್ಲ ಅಂದ್ರೆ ನೀಡುತ್ತದೆ, ಒಟ್ಟು ನೀವು ಏನದು ನೀ ಆರಾಮ್ಸೆ ಕೇಳ್ತಾ ಇರ್ರಿ. ಕಾರ್ಯಕ್ರಮದಲ್ಲಿ ಕಣ್ಣಲ್ಲಿ ಕಣ್ಣೀಡು, ಭಾಳ ದಿನ ಆಯ್ತು ಈ ಒಂದು ಚಿತ್ರ ಭಾಗಿರ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಉತ್ತಮ ಗೀತೆಗಳು ಇನ್ನೊಂದು ಎರಡು ಮೂರು ಗೀತೆಯೊಂದಿಗೆ ಮುಗಿಸ್ತೇನೆ ನಾನು ಕಾರ್ಯಕ್ರಮ. ಆತ್ಮೀಯರೇ, ಈ ಗೀತೆಯೊಂದಿಗೆ ಮುಂದೆ ಹೋಗ್ತಾ ಇದೆ ವಿಚ್ ಇಸ್ ಚಿಗಿರಿ ಚಿಗಿರಿ ಚಿಗಿರಿ. ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಚಿತ್ರ, ಅವರು ನೀರು ವೇಸ್ಟ್ ಮಾಡದೆ ಅವರು ಕ್ಲೀನ್ ಮಾಡ್ತಾರಂತೆ, ಕೇಳ್ತಾನೇ ಮಾಡ್ತಾ ಇದ್ರಂತೆ. ಜಾಸ್ತಿ ನೀರು ವೇಸ್ಟ್ ಮಾಡದೆ ಮನೆ ಕ್ಲೀನ್ ಮಾಡ್ತೇವೆ ನಮ್ಮ ಹಸ್ಬೆಂಡು. ನಾನು ನೀರು ವಾಸ್ಟ್ ಮಾಡಿದ್ರೆ ಮಂಜುನಾಥ್ ಸರ್ದು ಮಾತು ಕೇಳಿ ನೀರು ಎಷ್ಟು ಚಲ್ತೀರಾ ಅಂತ ಸ್ವಲ್ಪ ಕಮ್ಮಿ ಮಾಡೋದು ಅಂದರು. ಎಸ್, ಆತ್ಮೀಯರೇ, ಶ್ರಾವಣ ಮನೆ ಕ್ಲೀನ್ ಮಾಡಿರಿ, ಒಟ್ಟು ಏನೇ ಮಾಡಿರಿ, ನೀರನ್ನು ಉಪಯೋಗಿಸುವಾಗ ದಯವಿಟ್ಟು ನನ್ನ ಕೇಳುಗರಲ್ಲ, ನೀವು ನನ್ನ ಮಾತು ಕೇಳ್ತಿರಲ್ಲ. ಚಿತ್ರ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಾವು ಪಾಲಿಸ್ತೇವೆ ಅಂತ. ಏಕೆಂದರೆ ಸ್ನೇಹಿತರೆ, ಇದು ಜೀವ ಉಳಿಸೋ ಒಂದು ನೀರು. ಆಫ್ಕೋರ್ಸ್ ರೀ, ನೋಡಿ, ಮಂಚ ಊಟ ಇಲ್ಲದೆ ಬದುಕ್ಬೋದು, ಆದರೆ ನೀರಿಲ್ಲದೆ ಆಗೋದಿಲ್ಲ. ಊಟ ಇಲ್ಲದೆ ಸ್ವಲ್ಪ ದಿನ ಆಫ್ಕೋರ್ಸ್, ಬಟ್ ನೀರು ಬೇಕಲ್ರಿ, ಶರೀರೇ 70% ನೀರಿದ್ದಾಗ ವಿ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದ ವಾಟರ್. ಅಂಥ ಸಂದರ್ಭದಲ್ಲಿ ಈಗ ಈಶಾಡಕ್ಕೆ ನಾನು ಹೋಗ್ತೇನೆ, ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೋಗ್ತೇನೆ, ಪ್ರತಿದಿನ ಹೋಗ್ತೇನೆ. ಅಲ್ಲಿಯೂ ಕೂಡ ನಾನು ಚಿಕ್ಕ ಚಿಕ್ಕ ಮಕ್ಕಳು ನೀರು ವೇಸ್ಟ್ ಮಾಡೋದು ನೋಡಿದ್ರೆ ನನಗೆ ಯಾಕ್ರಿ ನೀರು ವೇಸ್ಟ್ ಮಾಡ್ತೀರಿ, ಆ ನೀರೇ ನಮಗೆ ಆರೋಗ್ಯ ಕೊಟ್ಟು. ಈಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರಿಲ್ಲಂದರೆ ಹೆಂಗೆ? ಅದೇ ನೀರಿನಲ್ಲಿ ನಾವು ಮಾಡೋ ವ್ಯಾಯಾಮ ಅಥವಾ ಸ್ವಿಮ್ಮಿಂಗು ಅದೇ ನಮಗೆ ಆರೋಗ್ಯ ಕೊಡುತ್ತಲ್ವಾ? ಸೊ ಆಚೆ ಹೊರಗೆ ಬಂದ ಕೂಡಲೇ ಬಸ ಬಸ ನೀರು ಶವರ್ ಆನ್ ಮಾಡೋದು ತಪ್ಪು ಅಂತ ಹೇಳಿದೆ. ಏ ಇಲ್ಲಣ್ಣ, ಹಿಂಗೆ ಮಸ್ತಿ ಮಾಡೋದು. ಚಿಕ್ಕ ಮಕ್ಕಳು ಆತ್ಮೀಯ ಸ್ನೇಹಿತರೆ ಹಾದಿ ತೋರಿಸಿದ್ರೆ ಅವ್ರು ಕೇಳ್ತಾರೆ ರೀ. ನಿಮಗೆ ಇನ್ನೊಂದು ಮಾತು ಹೇಳ್ತೇನೆ ಪಾಲಕರಿಗೆ, ಇದು ಮುಂಚೆನೂ ಹೇಳಿದ್ದೆ ಈಗೂ ಹೇಳ್ತೇನೆ, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕು ಅಂದರೆ ಅವರು ನಿಮ್ಮ ಮಾತು ಕೇಳೋದಿಲ್ಲ, ಅವರು ನಿಮ್ಮನ್ನು ಗಮನಿಸ್ತಾರೆ. ಅ ಕಿಡ್ ವಿಲ್ ನೆವರ್ ಲಿಸನ್ ಟು ಯು, ಅ ಕಿಡ್ ಓನ್ಲಿ ಅಬ್ಸರ್ವ್ಸ್ ಯು. ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಮಕ್ಕಳಿಗೆ ಈಗ ನಾನು ಅದೇ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಫಟ್ ಅಂತ ಶವರ್ ತಗೋತೇನೆ, ಫಟ್ ಅಂತ ಇಳಿತೇನೆ, ಸ್ವಿಮ್ಮಿಂಗ್ ಮುಗಿಸಾದ ಕೂಡಲೇ ಸಾಬೂನು ತೊಗೊಂಡು ಬಂದು ಶವರ್ ಮಾಡಿ ಹೋಗ್ತೇನೆ, ವೇಸ್ಟ್ ಮಾಡೋದಿಲ್ಲ. ಇದನ್ನು ಅವರು ಗಮನಿಸಿ ಅವರು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಬಿಟ್ಟು ನಾನು ಅವ್ರಿಗೆ ಬೈದ್ನಿ ಬಡಿದ್ನಿ ಗುರ್ರ ಮಾಡಿದ್ನಿ ಅಂದರೆ ಅವ್ರು ಕೇಳೋದಿಲ್ಲ. ಮಕ್ಕಳು ಕೇಳಬೇಕು ಅಂತ ಹೇಳಿದರೆ ಆ ಬದಲಾವಣೆ ಏನು ಮಕ್ಕಳಲ್ಲಿ ಬೇಕು ಅದು ನಿಮ್ಮಲ್ಲಿ ತೊಗೊಂಡು ಬನ್ನಿ, ಅದು ತಾನಾಗಿ ಅವರಲ್ಲಿಯೂ ಬರುತ್ತೆ. ಇದು ಒಂದು ಸೈಕಲಾಜಿಕಲ್ ಟ್ರಿಕ್ಕು ಇದೆ. ಆ್ಯಂಡ್ ಮಕ್ಕಳು ಕೇಳೋದಿಲ್ಲ, ಗಮನಿಸ್ತಾರೆ. ಅದಕ್ಕೆ ಆ ಬದಲಾವಣೆ ನಿಮ್ಮಲ್ಲಿ ತೊಗೊಂಡು ಬನ್ನಿ. ನೀವು ಜಾಸ್ತಿ ಮೊಬೈಲ್ನಲ್ಲಿ ಇದ್ದೀರಾ ಅಂದರೆ ಮಕ್ಕಳು ಇರ್ತಾರೆ, ಆ ಮೊಬೈಲ್ ಚಟ ಅವ್ರ ಕಡೆಯಿಂದ ಬಿಡಿಸ್ಬೇಕಂದ್ರೆ ನೀವು ಒಂದು ಉತ್ತಮ ಪುಸ್ತಕ ತೊಗೊಳ್ಳಿ. ಒಂದು ಕಪ್ ಕಾಫಿನೋ ಟೀನೋ ಗರಂ ನೀರು ಒಂದು ಗ್ಲಾಸ್ನಲ್ಲಿ ತೊಗೊಂಡು ಫಸ್ಟ್ ಕ್ಲಾಸ್ ಕುರ್ಚಿ ಮೇಲೆ ಒಂದು ಪುಸ್ತಕ ತೊಗೊಂಡು ತೆಗೆದು ಕುಂತುಬಿಟ್ರಿ, ಟಿ ವಿ ಗಿವಿ ಬಂದ್ ಮಾಡಿ. ಆ ದೃಶ್ಯ ಒಂದು ಕಣ್ಣಲ್ಲಿ ಹೋಗುತ್ತೆ, ಅಯ್ಯೋ ಇದು ಯಾಕೆ ವಿಚಿತ್ರ ಅನಿಸ್ತದೆ ಫಸ್ಟ್, ಆದರೆ ನಿಮಗೆ ನಿಮಗೂ ಒಂದು ಉತ್ತಮವಾದ ಭಾವನೆಯೂ ಬರುತ್ತೆ, ಅಂದರೆ ಒಂದು ಡಿಫ್ರೆಂಟ್ ಫೀಲಿಂಗ್. ರೀಡಿಂಗ್ ಹ್ಯಾಟ್ಸ್ ಇಟ್ಸ್ ಓನ್ ಬೆನಿಫಿಟ್ಸ್ ಆತ್ಮೀಯ ಸ್ನೇಹಿತರೆ. ಓದುವುದರಿಂದ ಯಾವುದೇ ಒಂದು ಉತ್ತಮ ಒಳ್ಳೆ ಪುಸ್ತಕ ಕಾದಂಬರಿನೂ ಆಗಲಿ ಅದು ಓದ್ರೆ ನಡೀತದೆ. ಎಷ್ಟೋ ನನ್ನ ಮಹಿಳೆಯರು ವೇಣು ದುನಿಯ ಕುಟುಂಬದ ಮಹಿಳೆಯರು, ಅಣ್ಣ ನಾವು ಕಾದಂಬರಿ ಆ ಇರಲಿವ ಮಾಡ ಒಟ್ಟು ಓದ್ರಿ, ನಿಮಗೆ ಗೊತ್ತಾಗುತ್ತೆ ಅದರದ್ದು ಒಂದು ಲಾಭ. ಒಳ್ಳೆ ಪುಸ್ತಕಗಳು, ಆಧ್ಯಾತ್ಮ ಪುಸ್ತಕಗಳು, ನಾನಂತರೂ ಅದಕ್ಕೆ ಹೇಳ್ತೇನೆ, ಟ್ರೈ ಮಾಡಿ ಒಂದು 20 ನಿಮಿಷ. ನಿಮಗೆ ಗೊತ್ತಾತ್ಮೀಯ ಸ್ನೇಹಿತರೆ, ಈ 100 10,000 steps ಅಂತ ಏನು ಹೇಳ್ತಾರೆ ನೋಡ್ರಿ, ದೇಹಕ್ಕೆ 100,000 ಹೆಜ್ಜೆಗಳು ನಡೆದರೆ ಉತ್ತಮ ಉತ್ತಮ ಅಂತ ಹೇಳ್ತಾರೆ. ಕರೆಕ್ಟ್ ಐತ್ರಿ, ಅದು ಸುಳ್ಳಿಲ್ಲ. ಕರೆ 10,000 ಕೆಲವೊಬ್ಬರಿಗೆ ಆಗೋದಿಲ್ಲ, ಮಿನಿಮಮ್ 5,000-6,000. ಈಗ ಈ ಮುಂಚು ಈ 6,000 ಹೆಂಗೆ, ಇದೆಲ್ಲ ಏನು ಗೊತ್ತೈತ್ರಿ, ಟೆಕ್ನಿಕ್ ರೀ ಇವೆಲ್ಲ. ಯಾರ್ದ ಈ ವಾಚ್ ಎಲ್ಲ ಕಂಡುಹಿಡ್ದಾರಲ್ರಿ, ಈ ಸ್ಟೆಪ್ಸ್ ಕೌಂಟರ್ ವಾಚ್ ಅವ್ರದ್ದು ಟೆಕ್ನಿಕ್ ರೀ. ಯಾರು ಹೆಣಿಸ್ತಾರೆ ರೀ ಈಗ ನನಗೆ ಇಲ್ಲಿಂದ ಬಾತ್ರೂಮ್ ಹೋಗ್ಬೇಕು, ಇಲ್ಲಿಂದ ತೆಳಗಿನ ಫ್ಲೋರ್ ಹೋಗ್ಬೇಕಂದ್ರೆ ನಾ ಎಣಿಸ್ಕೋತ್ಕೊಂಡವೇನ, ಅದಕ್ಕಂತ ವಾಚ್ ತೆಗೆದ್ರು. ಸೊ ಆ ವಾಚ್ ಕಂಪನಿದವ್ರದ್ದು ಆಟ ರೀ ಇದೆಲ್ಲ, ದಿವಸಕ್ಕಿಷ್ಟು ನಡೀರಿ ಅಂತ. ಸೊ ಇದಾಯಿತು ದೇಹಕ್ಕೆ, ಅಷ್ಟು ಹೆಜ್ಜೆಗಳು ನಡೆದ್ರೆ ಉತ್ತಮ. ತಲೆಗೂ ಒಂದು ಬೇಕಲ್ರಿ, ಮನಸ್ಸಿಗೆ ಮಾನಸಿಕ, ಅದಕ್ಕೆ ಒಂದು 20-25 pages ಯಾರು ಓದ್ತಾರೋ ಅದನ್ನು 10,000 steps ಥರ ಅಂತಾರೆ ತಲೆಗೆ. ಸೊ ವಿಚಾರ ಮಾಡಿ, ದೇಹಕ್ಕೆ ಆ ವಾಕಿಂಗ್ ಈಸ್ ಬೆಸ್ಟ್, ತಲೆಗೆ ನಿಮ್ಮ ಮೈಂಡಿಗೆ ರೀಡಿಂಗ್ ಈಸ್ ಬೆಸ್ಟ್. ಸೊ ಟ್ರೈ ಮಾಡಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಎಲ್ಲದಿದ್ದರೆ ಜೀವನದಲ್ಲಿ ಲಭೋ ಲಭವದೇ ಪೈಲ ಏನಾರ ಐ ಬಾಬಾ ನಂತರ ಗಾಯ ಬಾಜಿ ದಿನ ಕೀ ಗಾತೆರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕುಂದ್ರ ಜಂದಗಿ ಮೇ ಬೋ ಖಲ್ಲ. ಗುರು ಹಿರಿಯರು ಹೇಳಿರುವ ಮಾತು ಇದು 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಗಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ,
ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿದಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆಗೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತುವನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈಗಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಹಲೋ, ಇವು ಕೆಲವರಿಗೆ ಕನಸು. ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದ್ರಣವ ಛೇ ಅಂತ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನದಲ್ಲಿ ನನ್ನ ಜೀವನದಲ್ಲಿಯೂ ಕೂಡ ಆಫ್ಕೋರ್ಸ್ ಮಾತಾಡೋರು ಮಾತಾಡಿ ಮರ್ತಿರ್ತಾರ್ರಿ, ಕೇಳೋ ನೆನಪಿಟ್ಕೊಂಡು ಕರ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಮತ್ತು ಸಾಧಕರ ಬದುಕಿನ ಸೊಗಡನ್ನ ನಿಮ್ಮೆದುರು ಅನಾವರಣಗೊಳಿಸುವ ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೇ, ಇಂದಿನ ಸಂಸ್ಕೃತಿ ಸಂಭ್ರಮದ ಅತಿಥಿ ಕೇವಲ ಒಬ್ಬ ರಂಗಕರ್ಮಿಯಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಯಶಸ್ವಿ ಆಡಳಿತಗಾರರಾಗಿ ಕಾರ್ಯವನ್ನ ನಿರ್ವಹಿಸಿ ರಂಗಭೂಮಿಯಲ್ಲಿ ನಟ, ನಿರ್ದೇಶಕ, ನಾಟಕಕಾರರಾಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಸಾಹಿತ್ಯ, ಸಂಗೀತ, ವ್ಯಕ್ತಿತ್ವ ವಿಕಸನ ಮತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವ ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಅನುಪಮ ಅವರೇ, ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು. ಬಹುಶಃ ಒಂದು 5-6 ವರ್ಷ ನಡುವೆ ಗ್ಯಾಪ್ ಆಗಿತ್ತು, ಅದಾದ್ಮೇಲೆ ಮತ್ತೊಂದ್ಸಲ ವೇಣುಧ್ವನಿಗೆ ಬಂದಿದ್ದೀನಿ. ಧನ್ಯವಾದಗಳು.
0: ಸರ್, ಈಗ ಮೊದಲಿಗೆ ತಮ್ಮ ಬಾಲ್ಯದಿಂದಲೇ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋದಾದ್ರೆ, ಸರ್, ಈಗ ತಾವು ತಮ್ಮ ತಾಯಿಯವರ ವರ್ಗಾವಣೆಯ ಕಾರಣದಿಂದ ಹಲವಾರು ಊರುಗಳಲ್ಲಿ ಓದ್ತೀರಾ, ಆ ಒಂದು ಬಾಲ್ಯದ ಅನುಭವಗಳು ಇಂದಿನ ಈ ಒಂದು ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ತಾ ಬಂತು ಅಂತ, ಬಾಲ್ಯದ ಕುರಿತು ಹಾಗೇನೆ ತಂದೆ ತಾಯಿ ಪರಿಚಯ.
1: ಇವತ್ತು ನಾನು ಇರುವ ಸ್ಥಿತಿ ನೋಡಿದ್ರೆ ದೇವರು ನನ್ನ ಮೇಲೆ ಬಹಳ ಆಶೀರ್ವಾದ ಮಾಡಿದ್ದಾನೆ, ಅಥವಾ ನಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಮಾಡಿದೆ ಅಂತ ಹೇಳ್ಬೋದು. ಅತೀ ಬಡತನದಿಂದ ಬಂದವ ನಾನು. ನಮ್ಮ ತಾಯಿ ನರ್ಸ್ ಇದ್ರು, 6 ತಿಂಗಳಿಗೆ ವರ್ಷಕ್ಕೆ ಸುಮಾರು ಬದಲಾವಣೆಗಳಾಗ್ತಾ ಇದ್ದು ಸರ್ಕಾರಿ ನೌಕರ. ಆವಾಗಿನ ಕಾಲದಲ್ಲಿ ಅಂದ್ರೆ ನಾನು ಮಾತಾಡಿದ್ರು 60ರ ದಶಕದಲ್ಲಿ ಯಾವ ಬೇರೆ ಸಾಧನಗಳು ಸಂವಹನಕ್ಕಾಗಲಿ ಹೋಗ್ಲಿಕ್ಕಾಗಲಿ ಏನೂ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ 1ನೇತ್ತೆಯಿಂದ 10ನೇತ್ತೆವರೆಗೆ ನಾನು 9 ಶಾಲೆಗಳಲ್ಲಿ ಕಲ್ತಿದ್ದೀನಿ. ಅದು ಎಲ್ಲ ಕನ್ನಡ ಮಾಧ್ಯಮ ಶಾಲೆ, ನಾನು ಸರ್ಕಾರಿ ಶಾಲೆಗಳಲ್ಲೇ ಕಲ್ತಿದ್ದೀನಿ, ಹಳ್ಳಿಗಳಲ್ಲಿ ಕಲ್ತಿದ್ದೀನಿ. ಅದರಿಂದ ಇವತ್ತು ನಾನು ನೆಲದ ಮೇಲೆ ನನ್ನ ಕಾಲು ಇನ್ನೂ ಇದೆ ಅನ್ನಲಿಕ್ಕೆ ಮುಖ್ಯ ಕಾರಣ ಎಲ್ಲಿ ನಾನು ಪರಿಸ್ಥಿತಿಯಲ್ಲಿ ಹೋಗಿ ಕಲಿತು ಸಾದಾ ಒಂದು ನಾನು 9ನೇ ಕ್ಲಾಸಿನವರೆಗೂ ನಾನು ಚಪ್ಪಲ್ ಹಾಕಿರಲಿಲ್ಲ, ಚಪ್ಪಲ್ ಇರಲಿಲ್ಲ ನನ್ನ ಕಡೆಗೆ. ಅದೇ ರೀತಿ ನಮ್ಮ ತಾಯಿಯವರು ಹಾಸ್ಪಿಟ್ಲಿಂದ ಬಂದು ತಂದು ಕೊಡೋ ಎಪ್ರನ್ಗಳನ್ನ ಹಾಕ್ಕೊಂಡು ನಾನು ಶಾಲೆ ಹೋಗಿದ್ದೀನಿ. ಇವತ್ತು ತಾರ ದೇಶಗಳು ನೋಡಿದ್ದೀನಿ, ಅದರಲ್ಲಿ ವಿಮಾನದಲ್ಲಿ ಅಡ್ಡಾಡಿ, ಬಟ್ ಆವಾಗಿನ ಅದೇನು ಅನುಭವಿಸಿದ್ದಿದೆಯಲ್ಲ, ಆ ಹಳೆಯ ನೆನಪುಗಳು ನಾನು ಯಾವಾಗಲೂ ಒಂದು ಅಹಂಕಾರ ಅಥವಾ ಗರ್ವಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಸೊ ನನ್ನ ವ್ಯಕ್ತಿತ್ವ ರೂಪಿಸುವಲ್ಲಿ ನನ್ನ ಬಾಲ್ಯ ಕೆಲವೊಂದು ವಿಷಾದನೂ ಅನ್ಬಹುದು. ಯಾಕಂದ್ರೆ ಒಂದು ಏನು ಖುಷಿ ಖುಷಿ ಬಾಲ್ಯ ಇತ್ತು, ಆ ರೀತಿ ಖುಷಿ ಬಾಲ್ಯ ಇರಲಿಲ್ಲ ನಮಗೆ. 9 ಊಟ ಮಾಡಿ ಶಾಲೆಗೆ ಹೋಗ್ತಾ ಇದ್ದೀವಿ, ಬಹಳ ಕಷ್ಟ ನಷ್ಟಗಳನ್ನ. ಆದರೆ ಆ ಕಷ್ಟಗಳಿಂದನೇ ಮುಂದೆ ನನಗೆ ಒಂದು ಜೀವನದಲ್ಲಿ ಯಶಸ್ಸು ಸಿಗ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿ ಕೂಡ. ನಮ್ಮ ತಾಯಿ 3 ಅಕ್ಕಂದ್ರೆ ನನಗೆ, ಅಲ್ಲಿಂದ ವ್ಯಕ್ತಿತ್ವ ರೂಪ. ಇವತ್ತು ನನಗೆ ಪುಸ್ತಕ ಅಂದ್ರೆ ಬಹಳ, ಸಂಗೀತ ಪುಸ್ತಕ ಬಹಳ ಪ್ರಿಯ. ಅಲ್ಲಿ ನಮ್ಮ ಶುರು ಮಾಡಿದ್ದು ಮನೆಯಲ್ಲಿ ಹೆಂಗ್ ವಾತಾವರಣ ಇತ್ತು ಅಂತಂದ್ರೆ, ಏನು ಆವಾಗ ಟೆಲಿವಿಷನ್ ಆಗಲಿ ಇಂಥವೇನು ನೋಡ್ಲಿಕ್ಕೆ ಇರಲಿಲ್ಲ, ಪುಸ್ತಕಗಳು ಒಂದೇ. ಆವಾಗ ಪ್ರತಿ ಊರಲ್ಲಿಯೂ ಒಂದೊಂದು ವಾಚನಾಲಯ ಇರ್ತಿತ್ತು, ಸರ್ಕಾರಿ ವಾಚನಾಲಯ. ಸೊ ಪುಸ್ತಕ ತಂದು ನಾವು 5 ಜನ ಕುತ್ಕೊಂಡು ಒಬ್ರು ಓದೋದು, ಉಳಿದವ್ರು ಕೇಳೋದು, ಇದು ವಾತಾವರಣ ನಮ್ಮಲ್ಲಿ. ನನಗೆ ನೆನಪಿದೆ, ಮೊದಲೇ ಪುಸ್ತಕ ನಾನು ನಮ್ಮ ಅಕ್ಕ ಓದ್ತಾ ಇದ್ಲು, ಸಾನೆ ಗುರುಜಿಯವರ ಶ್ಯಾಮನ ತಾಯಿ. ಅದರಲ್ಲಿ ಏನೋ ಬಹಳ ಅತ್ಯುತ್ತಮವಾದ ಪುಸ್ತಕ ಅದು. ಅಲ್ಲಿಂದ ಏನು ಕಲಿತೆ, ಆಮೇಲೆ ಸುಮಾರು ಕನ್ನಡ ಆಯಿತು, ಆಮೇಲೆ ಇಂಗ್ಲೀಷ್ ಆಯಿತು, ಮರಾಠಿ ಆಯಿತು, ಸಾಕಷ್ಟು ಓದು ಕಲಿತೆ. ಅದಕ್ಕೆ ಬಡತನ ಅನ್ನೋದು ನಾನು ಒಂದು ಶಾಪ ಅನ್ನೋದಲ್ಲ, ಅದೊಂದು ಖಂಡಿತವಾಗಿ ನನಗೆ ಬಹಳ ಲಾಭ ಮಾಡಿಕೊಡ್ತೀವಿ. ಯಾಕೆ ಬಡತನದಿಂದ ಬೆಳೆದಿದ್ದು, ಯಾವಾಗಲೂ ಶ್ರೀಮಂತನಾಗಿ ಅಥವಾ ಒಳ್ಳೆ ಸ್ಥಿತಿಯಿಂದ ಕೆಟ್ಟ ಸ್ಥಿತಿಗೆ ಹೋಗಬಾರ್ದಂತೆ. ಆದರೆ ಕೆಟ್ಟ ಸ್ಥಿತಿಯಿಂದ ಒಳ್ಳೆ ಸ್ಥಿತಿಗೆ ಬಂದಾಗ ಆ ಮನುಷ್ಯ ನಿಜವಾಗಿ ಪುಟವಿಟ್ಟ ಬಂಗಾರ ಅಂತಾರಲ್ಲ, ಆ ರೀತಿ ಆಗುತ್ತೆ. ಸೊ ಅದಕ್ಕೆ ಇವತ್ತು ಯಾರನ್ನೇನು, ಅದಕ್ಕೆ ನನ್ನ ಸಮಾಜ ಸೇವೆಗೆ ಇವತ್ತು ಮುಖ್ಯ ಕಾರಣ ಅದು. ಯಾವ ರೀತಿ ಬಡತನ ಅನುಭವಿಸಿದ್ದೀನಿ, ಒಂದಾನೊಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಸಂಕೇಶ್ವರದಲ್ಲಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹಣ ಇಲ್ಲದಾಗ ನನ್ನ ಕೈಯಲ್ಲಿ ಒಂದು ವಾಚನ್ನು ಇಟ್ಟು 150 ರೂಪಾಯಿ ತೊಗೊಂಬಂದಿದ್ದೆ ನಾನು. ಸೊ ಇಂಥವೆಲ್ಲ ಘಟನೆಗಳು ಏನಿದ್ದಾವೆ, ಅವನು ನನಗೆ ಮನುಷ್ಯನಾಗೇ ಉಳಿಸ್ಲಿಕ್ಕೆ ಬಹಳ ಹೆಲ್ಪ್ ಮಾಡಿದೆ. ವ್ಯಕ್ತಿತ್ವ ರೂಪಿಸುವಲ್ಲಿ ಖಂಡಿತವಾಗಿಯೂ ನನ್ನ ಬಾಲ್ಯ, ನನ್ನ ಮಕ್ಕಳಿಗೆ ಅಂತ ಬಾಲ್ಯ ಬರಬಾರ್ದು ಅಂತ ನಾನು ಖಂಡಿತವಾಗಿ. ಯಾಕಂದ್ರೆ ಚಪ್ಪಲ್ ಇಲ್ದಂಗೆ, ಶರ್ಟ್ ಇಲ್ದಂಗೆ ನಡ್ಕೋತ ಸಾಲಿಗೆ ಹೋಗೋದು, ಮಳೆಯಾಗಿ ತೊಯ್ಸ್ಕೊಂಬರೋದು, ಜ್ವರ ಬರೋದು, ಯಾವುದೇ ಒಂದು ಮನೋರಂಜನೆ ಅಥವಾ ಒಳ್ಳೊಳ್ಳೆ ಚಂದನ ನೋಡ್ಲಿಕ್ಕೆ ಸಿಗದಂತ ಬಾಲ್ಯ ಕಳೆದಿದ್ದೀನಿ. ಬಟ್ ಅದನ್ನು ದೇವರು ಮುಂದೆ 30-40 ವರ್ಷಗಳಲ್ಲಿ 2-3 ಪಟ್ಟು ನನಗೆ ಕೊಟ್ಟಿದ್ದಾನೆ. ಸೊ ಹೀಗಾಗಿ ವ್ಯಕ್ತಿತ್ವ ರೂಪಿಸುವಲ್ಲಿ ನನ್ನ ಬಾಲ್ಯನ ಎಂದು ಮರಲಿಕ್ಕೆ ಸಾಧ್ಯ.
0: ಖಂಡಿತ ಸರ್. ಸರ್, ಇನ್ನು ತಾವು ಸಸ್ಯಶಾಸ್ತ್ರದಲ್ಲಿ PhD ಮಾಡಿ ಪ್ರಾಧ್ಯಾಪಕರಾಗ್ತೀರಾ, ನಂತರ ಭಾರತೀಯ ಜೀವ ವಿಮಾದಲ್ಲಿ ಒಂದು ಉತ್ತಮ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸ್ತೀರಾ, ಇಷ್ಟೆಲ್ಲದರ ನಡುವೆ ನಾಟಕ ತಮ್ಮ ಜೀವನಕ್ಕೆ ಹೇಗೆ ಬಂತು ಸರ್, ಮೊದಲ ಬಾರಿಗೆ ವೇದಿಕೆಯನ್ನ ಹತ್ತಿದ ಅನುಭವ?
1: ಈ ನಾಟಕ ಅನ್ನೋದು ಗೊತ್ತಿಲ್ಲ, ನಾನು ಮೋಸ್ಟ್ಲಿ ಕಲೆ ನನ್ನಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಮೊದಲ ನಾಟಕ ಖಾನಾಪುರ ಸರ್ಕಾರಿ ಶಾಲೆಯಲ್ಲಿ, ಈಗ ಮುಂದೆ 105 ವರ್ಷ ಆತ್ಕೊಂಡು 100ನೇ ವರ್ಷಕ್ಕೆ ಶತಮಾನ ನಾನು ಕರೆದಿದ್ದು ಖಾನಾಪುರ ಸರ್ಕಾರಿ ಶಾಲೆಗೆ ಹೋಗಿದ್ದೆ. ನನ್ನಲ್ಲಿ ಅಲ್ಲಿಯ ಶಿಕ್ಷಕರು ಬೇಂದ್ರೆ ಅವರ ಸಸಂಸಾರ ಅಂತ ನಾಟಕ ಮಾಡಿಸ್ತಾ ಇದ್ರು. ನಾನು ಬಹುಶಃ 6ನೇ ಇದ್ದೆ ಅವಾಗ. ಆವಾಗ ಮೊದಲ ಸಲ ನಾನು ಒಂದು ವೇದಿಕೆ ಆ ಶಿಕ್ಷಕರು ಏನು ಹೇಳಿಕೊಟ್ರು ಅದನ್ನು ಮಾಡಿದ್ದೀವಿ. ಆದರೆ ಏನೋ ಒಂದು ಒಂದು ತುಡಿತ ಅಂತ ಏನಿತ್ತಲ್ಲ, ಅದು ಏನೋ ಮಾಡಬೇಕು, ಏನೋ ಬೇರೆ ಮಾಡಬೇಕು. ನಂದು ಯಾವಾಗಲೂ ಮೊದಲು ಈಗೂ ಕೂಡ ಇಲ್ಲಿವರೆಗೂ ಅದೇ ಮಾಡ್ತಾ ಇದ್ದೆ ನಾನು. ನಾನು ಎಲ್ಲರೂ ಹೋದ ದಾರಿಯಲ್ಲಿ ಹೋದರೆ ನಿಮಗೇನು ಸಿಗುವುದಿಲ್ಲ, ಬೇರೆ ದಾರಿ ಹುಡುಕೋದು ಕಷ್ಟ. ಇವನ್ ಅರಣ್ಯದಾಗ ಹೊಸ ದಾರಿನ ಹುಡುಕಿದ್ರೆ ಏನೋ ಹುಲಿ ಬರ್ಬೋದು, ಮುಳ್ಳುಕಂಟಿ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಆ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಏನು ಹೊಸ ಸಿಗುತ್ತೆ, ಎಲ್ಲರೂ ಹೋದ ದಾರಿಯಲ್ಲಿ ಹೋದದ್ದು ಎಲ್ಲ ಕಲೆಯಾಗಿರುತ್ತೆ, ಏನು ಸಿಗುದಿಲ್ಲ. ಅದು ನನಗೆ ಅದಕ್ಕೆ ಬೇರೆದನ್ನ ಏನೋ ಮಾಡಬೇಕು ಅಂತ. ಸೊ ಈ ನಾಟಕ ಅನ್ನೋದು ಒಂದು ಓದಿನ ಜೊತೆಗೆ ಜೊತೆಗೇನೆ ಅದು ಹವ್ಯಾಸ. ಓದಬೇಕಾದ್ರೆ ಅಥವಾ ನಾನೇ ಓದಬೇಕಾದ್ರೆ ಅಥವಾ ಮನೆಯಲ್ಲಿ ಯಾರು ಓದಬೇಕಾದ್ರೆ ನಾನು ಅದನ್ನ ವಿಜುವಲೈಸ್ ಮಾಡ್ತಾ ಇದ್ದೆ. ಹೆಂಗಿರ್ಬೋದು ಇದು ಶ್ಯಾಮನ ತಾಯಿಯಲ್ಲಿ ಅವಳ ತಾಯಿ ಮಗನ ಕಾಲು ತೊಳೆದು ಬಂದ್ಮೇಲೆ ತನ್ನ ಸೆರಗಿನಿಂದ ಅವನ ಕಾಲು ಒರೆಸೋದು, ಓ ತಾಯಿ ಹೆಂಗಿರ್ಬೋದು, ಮಗ ಕಾಲು ಹೆಂಗೆ ಒರೆಸ್ಬೋದು ಅಂದ್ರೆ ಇವನ್ನೆಲ್ಲ ವಿಜುವಲೈಸ್ ಮಾಡೋದು ಮೋಸ್ಟ್ಲಿ ಅವಾಗಿದ್ರೆ ಸ್ಟಾರ್ಟ್ ಆಯ್ತು ನನಗೆ. ಘಟನೆಗಳನ್ನ ನನ್ನ ಕಣ್ಣು ಮುಂದೆ ತರಿಸ್ಕೋತಿದ್ದೆ ನಾನು. ಸೊ ಅದರಿಂದ ನಾಟಕದ ಹವ್ಯಾಸ ನನಗೆ ಬೆಳೀತು. ಆಮೇಲೆ ಸುಮಾರು ಕಾಲೇಜು ದಿನಗಳಲ್ಲಿ ಕ್ರಿ ಮಾಡುವಾಗ ಕೂಡ ಅದನ್ನು ಬೆಳೆಸ್ಕೋತಾ ಹೋದೆ. ಮತ್ತೊಂದು ಮುಂದೆ ನಾನು ಮಾಡಿದ್ದು ಅಂದರೆ ಅಂದರೆ ನಾಟಕಗಳು ನೋಡೋ ಹವ್ಯಾಸ ಬೆಳೆಸಿ. ಇವತ್ತು ಬಹಳ ಜನರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ನಾಟಕ ಮಾಡೋ ಮೊದಲು ನಾಟಕ ನೋಡ್ರಿ, ಸಂಗೀತ ನೀವು ಹಾಡೋ ಮೊದಲು ಸಂಗೀತ ಕೇಳ್ರಿ, ಪುಸ್ತಕಗಳ ಬಗ್ಗೆ ಮಾತಾಡೋ ಮೊದಲು ಓದ್ರಿ. ಇಲ್ಲರೆ ಏನು ಮಾಡೋದು ಮಾಡ್ತಾರೆ ಅಂದರೆ ಯಾರನ್ನೂ ದೂಷಿಸ್ತಾ ಇಲ್ಲ, ಆದರೆ ಒಂದು ಎರಡು ಎಲ್ಲೋ ಕಲ್ತ ತಕ್ಷಣ ಹೋಗಿ ಸ್ಟೇಜ್ಗೆ ಹೋಗಿ ಹಾಡಬೇಕು ಅಂತಾರೆ. ಈಗ ನಾಟಕ ನನ್ನಲ್ಲಿ ಸುಮಾರು ಒಂದು ಇವತ್ತೊಂದು 10 ವರ್ಷದಲ್ಲಿ ಒಂದು 50 ಹೊಸ ಕಲಾವಿದರನ್ನು ತಂದಿದ್ದೀನಿ ನಾನು ಬೆಳಗಾವದಲ್ಲಿ. ಅವ್ರಿಗೆ ಮೊದಲು ಅದನ್ನ ಕೇಳ್ತೀನಿ, ಎಷ್ಟು ನಾಟಕ ನೋಡಿರಿ? ಇವತ್ತು ಬಹಳ ಜನರಿಗೆ ಏನಾಗಿದೆ, ತಾನು ಮಾಡಿದ ನಾಟಕ ಮಾತ್ರ ನೋಡೋದು, ಬೇರೆಯವ್ರು ಮಾಡಿದ ನಾಟಕ ನೋಡೋದಿಲ್ಲ, ತನ್ನ ಹಾಡು ಎಲ್ಲರೂ ಕೇಳಬೇಕು, ಬೇರೆಯವ್ರ ಹಾಡನ್ನ ಕೇಳೋದಿಲ್ಲ, ಇದು ಹೋಗಬೇಕು. ಸೊ ಆವಾಗ ನಾನು ನಾಟಕ ನೋಡೋದು, ಬಹುಶಃ ನಾನು ನೌಕರಿಯಲ್ಲಿದ್ದಾಗ ನಾಟಕ ಮಾಡಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಕನಿಷ್ಠ ಒಂದು 500 ನಾಟಕ ಆದರೂ ನಾನು ನನ್ನ ಹೆಂಡತಿ ಕೂಡ ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಕಡೆ ನೋಡಿದ್ದೀನಿ. ಹೀಗಾಗಿ ಆ ನಾಟಕದ ಹವ್ಯಾಸ ಅನ್ನೋಕ್ಕಿಂತ ನಾನದು ಒಂದು ಛಲ ಪ್ಯಾಷನ್ ಅಂತ ಬೆಳೀತು ನನಗೆ, ಮಾಡ್ತಾ ಇರಬೇಕು ಅಂತ. ಆಮೇಲೆ ಅದ್ರ ಜೊತೆ ಜೊತೆಗೆ ವ್ಯಕ್ತಿತ್ವ ವಿಕಸನ ಜೊತೆಯಾಗಿರೋದ್ರಿಂದ ಇಲ್ಲಿ ನಾಟಕ ನನಗೆ ವ್ಯಕ್ತಿತ್ವ ವಿಕಸನ ಹೆಲ್ಪ್ ಆಯಿತು, ವ್ಯಕ್ತಿತ್ವ ವಿಕಸನ ನಾಟಕಕ್ಕೆ ಹೆಲ್ಪ್ ಆಯಿತು.
0: ಸರ್, ಈಗ ಒಂದು ಕಡೆ ಒಂದು ಜವಾಬ್ದಾರಿಯುತ ಒಂದು ಉದ್ಯೋಗ, ಇನ್ನೊಂದು ಕಡೆ ರಂಗಭೂಮಿ, ಎರಡನ್ನ ಹೇಗೆ ನಿಭಾಯಿಸ್ತಾ ಬಂದ್ರಿ ಅಂತ?
1: ಬಹುಶಃ ನಾನು ಲೆಕ್ಚರರ್ ಆಗಿ ಕಂಟಿನ್ಯೂ ಆಗಿದ್ರೆ ನನಗೆ ಇನ್ನೂ ಜಾಸ್ತಿ ಅವಕಾಶಗಳು ಸಿಗ್ತಿದ್ದೆ, ಕಾಲೇಜ್ನಲ್ಲಿ ಬಹಳ ಅವಕಾಶಗಳು. ಆದರೆ ಕಾಲೇಜ್ ನೌಕರಿ ಆವಾಗಿನ ಕಾಲಕ್ಕೆ ಏನಿತ್ತು, 75ರಲ್ಲಿ MSc ಆಯಿತು, 80ರಲ್ಲಿ ನಂದು ಡಾಕ್ಟರೇಟ್ ಅವಾರ್ಡ್ ಆಯಿತು ಸಸ್ಯಶಾಸ್ತ್ರದಲ್ಲಿ. ಆವಾಗ ಈಗಿನ ಪರಿಸ್ಥಿತಿ ಇರಲಿಲ್ಲ. ನೀವು PhD ಆದಮೇಲೆ ಅಥವಾ ಪೋಸ್ಟ್ ಗ್ರಾಜುಯೇಟ್ ಆದಮೇಲೆ ನಿಮಗೆ ಒಂದು ಶಿಕ್ಷಣ ಖಾತೆಗೆ ಹೋಗಬೇಕು, ಇಲ್ದಿದ್ರೆ ಆವಾಗಿಂದಕ್ಕೆ ಒಂದು ಯಾವುದೋ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು, ಅಲ್ಲಿಯೂ ಕೂಡ ಸ್ಪೆಷಲೈಸೇಷನ್ ಇತ್ತು. ಹೀಗಾಗಿ ಬಹಳ ಲಿಮಿಟೆಡ್ ಇತ್ತು ನಮಗೆ. ಹೀಗಾಗಿ ಟೆಂಪ್ರರಿ ಅಂತ ಆವಾಗ ಕೂಡ ಪರ್ಮನೆಂಟ್ ಜಾಬ್ ಇಲ್ಲ. ಕಿಟ್ಲ್ ಕಾಲೇಜಲ್ಲಿ ಸಸ್ಯಶಾಸ್ತ್ರ ಅಂತಂದ್ರೆ ಒಂದು ವರ್ಷದ ಕನ್ಸಾಲಿಡೇಟೆಡ್, ತಿಂಗಳಿಗೆ ಇಷ್ಟು ಅಂತ ಕೊಡ್ತಾ ಇದ್ರು ಆವಾಗ. ಆವಾಗಿನ ಕಾಲದಲ್ಲಿ 5,000 6,000 ನಮ್ಗೆ ಸಂಬಳ ಸಿಗ್ತಿತ್ತು. ಆದರೆ ನನಗೆ ನಾನು ಭಾರತೀಯ ಜೀವ ನಿಗಮ ಜಾಯ್ನ್ ಆಗಿದ್ದಕ್ಕೆ ನಿಮಗೊಂದು ಒಂದು ಹಾಸ್ಯ ಅನಿಸ್ಬೋದು, ಬಟ್ ನನಗೆ ಸಣ್ಣಂದಿರ್ತದಿಂದ ಕಾರುಗಳ ಬಗ್ಗೆ ಭಾಳ ಹುಚ್ಚು. ನಮ್ಮ ಎಲ್ಲೆಲ್ಲೂ ಅವಾಗೆಲ್ಲ ಊರಿಗೆ ಒಂದು ಕಾರ್ ಇದ್ರೆ ಹೆಚ್ಚು. ನಮ್ಮ ತಾಯಿ ನರ್ಸ್ ಆಗಿ ನಡ್ಕೋತ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ರಲ್ಲ, ಅವಾಗ ನಾನು ಹೇಳ್ತಾ ಇದ್ದೆ, ದೊಡ್ಡವನಾದ್ಮೇಲೆ ಕಾರ್ ತಗೋತೀನಿ, ನೀನು ಕಾರ್ನೇ ಕರ್ಕೊಂಡು ಡ್ಯೂಟಿಗೆ ಹೋಗ್ತೀನಿ ಅಂತ. ನಾ ದೊಡ್ಡವ ಕಾರ್ ಇರ್ಬೇಕಾದ್ರೆ ಅಕ್ಯಾಕೆ ನೌಕರಿ ಮಾಡಬೇಕು ಅಂತ ತಲೆಗೆ ಬರ್ತಿರ್ಲಿಲ್ಲ. ಹಿಂಗೆ ಕಾರ್ಗಳು ಹುಚ್ಚಿತ್ತು. ಧಾರವಾಡದಲ್ಲಿ ನಾನು PhD ಮಾಡಿ ಕಿಟ್ಲ್ ಕಾಲೇಜ್ದಾಗ ಆ ಕಾಲೇಜ್ ರೋಡ್ನಲ್ಲಿ ಹೋಗಬೇಕಾದ್ರೆ ಅಲ್ಲಿಯ LIC ಡಿವಿಷನ್ ಆಫೀಸ್ ಎದುರುಗಡೆ ಸುಮಾರು ಕಾರ್ಗಳು ನಿಂತಿರ್ತಿದ್ವಿ. ಯಾವಾಗಲೂ ನಮ್ಮ ಯೂನಿವರ್ಸಿಟಿಯಲ್ಲೇ ಒಂದು ಡಿಪಾರ್ಟ್ಮೆಂಟಲ್ಲಿ ಭಾಳ ಒಬ್ಬರು, ನಮ್ಮ ಚನ್ನವೀರಯ್ಯ ಅಂತ ನನ್ನ HOD ಇದ್ರು, ಅವರ ಹತ್ರ ಕಾರ್ ಮಾತ್ರ ಇತ್ತು. ಸೊ ನಮ್ಗೆ ಇಷ್ಟು ಕಲ್ಸೋರು ಲೆಕ್ಚರರ್ ಕಡೆ ಕಾರ್ ಇಲ್ಲ, ಅಲ್ಲಿ ಯಾಕೆ ಕಾರ್ ಇರ್ತಾವ ಅಂತ ಸುಮ್ಮನೆ ಒಬ್ರಿಗೆ ಕೇಳಿದೆ. ಅವರಂದ್ರು ಇಲ್ಲ, ಇಲ್ಲಿ LIC ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಸಕ್ಸಸ್ಫುಲ್ ಆದರೆ ನಿಮಗೆ ಪ್ರತಿ 5-5 ವರ್ಷಕ್ಕೆ ಎಲಿಜಿಬಿಲಿಟಿ ಆದರೆ ಕಾರ್ ಸಿಗುತ್ತೆ ಅಂತ. ಆ ಹುಚ್ಚಿಡಿದ್ಬಿಡ್ತಾನೆ. ಅದಕ್ಕೆ ನಾನು ಭಾರತೀಯ ಜೀವಿಮಾ ನಿಗಮ 1980 ಮುಗಿಸಿ 81 ಸೇರಿದೆ. ಅಲ್ಲಿಂದ ಮುಂದೆ ಮಾರ್ಕೆಟಿಂಗ್ನಲ್ಲಿ ನಾನು ಒಳ್ಳೊಳ್ಳೆ ಮಾಡಿದೆ. ನಾನು ರಿಟೈರ್ ಆಗುವವರೆಗೆ ಪ್ರತಿ 5 ವರ್ಷಕ್ಕೆ ಒಟ್ಟು 6 ಕಾರ್ಗಳನ್ನ ನಾನು LIC ಪಡೆದಿದ್ದೀನಿ. ಸೊ ಆ ಹುಚ್ಚೇನಿತ್ತಲ್ಲ ಅದಕ್ಕೆ. ಆಮೇಲೆ ನೌಕರಿ ಮಾಡ್ತಾ ಮಾಡ್ತಾ ನಾಟಕ, ಯಾಕಂದ್ರೆ ಮುಂದೆ ಮಾರ್ಕೆಟಿಂಗ್ ಇನ್ಚಾರ್ಜ್, ಬ್ರಾಂಚ್ ಇನ್ಚಾರ್ಜ್, ಡಿವಿಷನ್ ಮಾರ್ಕೆಟಿಂಗ್ ಹೆಡ್ ಇವೆಲ್ಲ ಆದ್ಮೇಲೆ ಸಮಯ ಸಿಗ್ತಿರ್ಲಿಲ್ಲ. ಆದರೆ ಬೆಂಗಳೂರು ಇರಲಿ, ಹೈದರಾಬಾದ್ ಇರಲಿ, ಹುಬ್ಬಳ್ಳಿ ಇರಲಿ, ಧಾರವಾಡ ಇರಲಿ, ಎಲ್ಲಿಯಾದರೂ ಕೂಡ 5:30 ಯಾವತ್ತು ನಾಟಕ ಇದೆ ಅಂತ ಗೊತ್ತಾದರೆ ನಾನು 5:30 ಯಾವುದೇ ಕ್ಷಣದಲ್ಲಿ ಮನೆಗೆ ಬಂದು ಮೆಸೇಜ್ ಕರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಇದೆ, ನಾನು ಝೋನಲ್ ಆಫೀಸ್ ಅಂತ ನಮ್ಮದು ಹೈದರಾಬಾದಲ್ಲಿದೆ, ಸೌತ್ ಸೆಂಟ್ರಲ್ ಝೋನು, ಕರ್ನಾಟಕ ಮತ್ತು ಆಂಧ್ರ ಕೂಡಿ. ಆ ಒಂದು ಝೋನಲ್ ಮ್ಯಾನೇಜರ್ ಹೆಂಡತಿಗೆ ಪಾತ್ರ ಕೊಟ್ಟು ನಾಟಕ ಮಾಡಿಸಿದ್ದೀನಿ ನಾನು. ನಮ್ಮ ಅವ್ರ ಗಂಡ ಝೋನಲ್ ಮ್ಯಾನೇಜರ್ ಅಂದರೆ ಅಗ್ದಿ ಟಾಪ್ ಪೊಸಿಷನ್, ಡೈರೆಕ್ಟರ್ ಪೊಸಿಷನ್. ಅವರಂದ್ರು ಏನು ಕುಲ್ಕಳಿ ನನ್ನ ಕಡೆ ಮಾಡಲಾಗದ್ರೆ ನಾನು ಹೆಂಡತಿ ಕಡೆ ಮಾಡಿಸ್ಬಿಟ್ಟೆ ನೀನು ಅಂತ ಹೇಳಿದರು. ಅಂದರೆ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಿದ್ದು ಬಳಸಿಕೊಂಡೆ. ಅವ್ರ ಮಹಿಳಾ ಮಂಡಳಕ್ಕೆ ಒಂದು ನಾಟಕ ಮಾಡಿಸ್ಕೊಡಿ ಅಂದರು, 1/2 ಗಂಟೆದು ನಾಟಕ ಕೊಡಿಸಿದ್ದೆ ನಾನು. ಆಮೇಲೆ LIC ಅಷ್ಟೇ. ಈಗ 1 ಸೆಪ್ಟೆಂಬರು ಭಾರತೀಯ ಜೀವಮಾನ ನಿಗಮದ ಇನ್ಶೂರೆನ್ಸ್ ವೀಕ್ ಅಂತ ಮಾಡ್ತೀವಿ. ಅವತ್ತು 1956 LIC ಹುಟ್ಟಿದ್ದು. ಅವತ್ತಿಗೆ ಪ್ರತಿ ವರ್ಷ ಒಂದು ನಾಟಕ ಕೊಡಿಸ್ತಿದ್ದೆ, ಒಂದು 20 ನಿಮಿಷದ ಹೇಳೋದು 15 ನಿಮಿಷ ಸ್ಕಿಟ್ ಅಂತ ಏನೇಳಿ ಅದು ವುಮೆನ್ಸ್ ಡೇಗೆ ಮಹಿಳಾ ದಿನಾಚರಣೆ March 8 ನಮ್ಮ ಮಹಿಳೆಯರನ್ನ ಕೂಡಿಸಿಕೊಂಡು ಅವ್ರ ಕಡೆ ಒಂದು ನಾಟಕ ಮಾಡಿಸ್ತಿದ್ದೆ. ಅಂದ್ರೆ ನನಗೆ ಹೊರಗಡೆ ಹೋಗಿ ನಾಟಕ ಮಾಡ್ಲಿಕ್ಕೆ ಅವಕಾಶ ಸಿಗದೆ ಇದ್ರು ಸಣ್ಣ ಸಣ್ಣ ನಾಟಕಗಳು ನಾನೇ ಬರೆದು ನಮ್ಮ ಲೋಕಲ್ ಕಲಾವಿದರ ಅಥವಾ ಆಫೀಸ್ ನಲ್ಲಿ ಕಲಾವಿದರನ್ನ ತಗೊಂಡು ಅವ್ರು ಬರ್ತಾ ಇದ್ದೆ. ಅಂಡ್ ಸಂಜೆಗೆ ಅದು ಇದ್ದ ಕೂಡ ಬೆಂಗಳೂರಲ್ಲಿ ಜೆಸಿ ರೋಡ್ ಆಫೀಸ್ ನಲ್ಲಿ ಟಿಪ್ಪು ಸುಲ್ತಾನ್ ಅಂತ ಒಂದು ಕಾಸ್ಟ್ಯೂಮ್ ಪ್ಲೇ ಕೂಡ ಮಾಡಿದೆ ಅಲ್ಲಿ ಕನ್ನಡ ಬಳಗದ ಮುಖಾಂತರ. ಸೊ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತಿದ್ದು ನಾಟಕ ಮಾಡ್ಲಿಕ್ಕೆ ಬರೀಲಿಕ್ಕೆ ನಿರ್ದೇಶನ ಮಾಡ್ಲಿಕ್ಕೆ ತಗೊಂಡೆ. ಆದ್ರೆ ನಾಟಕ ನೋಡೋದನ್ನ ಮಾತ್ರ ಬಿಡ್ಲಿಲ್ಲ. ಒಮ್ಮೆ ರಿಟೈರ್ ಆದ್ಮೇಲೆ ಫುಲ್ ಪೇಜ್ ಇದೇ ಮಾಡ್ತಾ ಇದ್ದೀನಿ. ಆದ್ರೆ ಮೊದಲು ಬಹಳ ಲಿಮಿಟೇಷನ್ಸ್ ಇತ್ತು. ಬಟ್ ಎಲ್ಲೆಲ್ಲ ಅವಕಾಶಗಳಿದ್ದು ಸಣ್ಣ ಪಾತ್ರ ಧಾರವಾಡದಲ್ಲಿದ್ದಾಗ ಜೈತಿರ್ ಜೋಶಿಯವರು ಮೊದಲು ಗುರು ನಾನು ಅತಿ ಖ್ಯಾತ ನಿರ್ದೇಶಕ ಅವ್ರ ಕಡೆಯಿಂದ ಅಲ್ಲಿ ಮೊದಲ ನಾಟಕ ಮಾಡಿದ್ದು. ಆಮೇಲೆ ನೌಕರಿ ಮಾಡ್ತಾ ಮಾಡ್ತಾನೆ ಅಲ್ಲಿ ಬೆಳಿಗ್ಗೆ 6:30 to 8:30 ವರ್ಕ್ಶಾಪ್ ಒಂದು ತಿಂಗಳದ್ದು ನೀನಾಸಂದವ್ರದ್ದು ಇದಿತ್ತು. ಪ್ರಮೋದ್ ಸಿಗ್ಗಾವ್ ಅಂತ ನೀನಾಸಂಬಂಧ ಬಂದು ಪದವೀಧರ ಅವ್ರು ಕಂಡಕ್ಟ್ ಮಾಡಿದ್ರು. ನಾನು ನನ್ನ ಹೆಂಡತಿ ಇಬ್ರು ಆಕೆ ಲೆಕ್ಚರರ್ ಅವಾಗ ಆಕೆ ಕಾಲೇಜ್ಗೆ ಹೋಗ್ತಿದ್ಲು. 6:30 to 8:30 ವರ್ಕ್ಶಾಪ್ ಸಂಜೆ 6:00 to 9:00 ವರ್ಕ್ಶಾಪ್ ದಿವಸಕ್ಕೆ 5 ಗಂಟೆ ಕಂಪಲ್ಸರಿ ಮಾಡ್ತಿದ್ರು ಅವರು. ಸೊ ಆದ್ರೆ ಒಂದು ತಿಂಗಳು ಸತತವಾಗಿ ಹೋಗಿದ್ವಿ. ನಮ್ಮ ಮಕ್ಕಳು ಸಂಜೆ ಅಲ್ಲಿ ಬಂದು ಹೋಮ್ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಬೆಳಿಗ್ಗೆ 8:30 ಹೋಗಿ ಕುಕ್ಕರ್ ಹಚ್ಚಿ ಮಕ್ಕಳು 9:00 ಸ್ಕೂಲ್ ಕಳಿಸಿ ಸಂಜೆಗೆ ಮಕ್ಕಳು ಬಂದ್ಮೇಲೆ ಅಂದ್ರೆ ಬಹಳ ಕಷ್ಟಪಟ್ಟೆವು ಆ ಒಂದು ತಿಂಗಳು ಕೂಡ. ಬಟ್ ಅದಕ್ಕೇನೋ ಮಾಡಬೇಕು ಅಂತ ಛಲ ಇರೋದ್ರಿಂದ ಆ ಒಂದು ತಿಂಗಳು ನೀನಾಸಮ್ಮದ ವರ್ಕ್ಶಾಪ್ ಏನ್ ಮಾಡಿದೀವಲ್ಲ ಅದು ಬಹಳ ಹೆಲ್ಪ್ ಆಯ್ತು ನಮಗಿಬ್ಬರಿಗೂ. ನಾಟಕದ ಬಗ್ಗೆ ನಮಗೆ ಒಂದು ಫೌಂಡೇಶನ್ ಕೊಟ್ಟಿತ್ತು. ಆ ಅಡಿಪಾಯ ಏನ್ ಸಿಕ್ತಲ್ಲ ನಾಟಕ ಏನಿರುತ್ತೆ ಹೇಗೆ ವಿಚಾರ ಮಾಡಬೇಕು ಪ್ರಾಪರ್ಟೀಸ್ ಹೇಗೆ ಮಾಡಬೇಕು ಕಾಸ್ಟ್ಯೂಮ್ಸ್ ಹೇಗೆ ರೆಡಿ ಮಾಡಬೇಕು ಮೇಕಪ್ ಹೇಗೆ ಮಾಡಬೇಕು ಇವನ್ನೆಲ್ಲ ನಮಗೆ ಅಲ್ಲಿ ಕಲಿಸಿದ್ರು. ಸೊ ಹೀಗಾಗಿ ಎಲ್ಲೆಲ್ಲಿ ಟೈಮ್ ಸಿಗ್ತಾ ಇತ್ತು. ಆದ್ರೆ ಒಂದ್ಸಲ ಆಫೀಸರ್ ಆಗಿ ಅದರಲ್ಲೂ ಮಾರ್ಕೆಟಿಂಗ್ ಹೋದ್ಮೇಲೆ ಬ್ರಾಂಚ್ ಇನ್ಚಾರ್ಜ್ ಡಿವಿಜನ್ ಇದಕ್ಕೆಲ್ಲ ಹೋದ್ಮೇಲೆ ಸ್ವಲ್ಪ ಟೈಮ್ ಸಿಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಬೆಳಗಾವಿ ಮತ್ತು ಖಾನಾಪುರ ಬೀದಿ ನಾಟಕಗಳು ಮಾಡಿದ್ದೀನಿ ನಮ್ಮ ಎಂಪ್ಲಾಯೀಸ್ ಕಡೆ ಮಾಡಿಸಿದೆ. ಆಮೇಲೆ ಏನು ಉಪಯೋಗ ಮಾಡ್ಕೊಂಡೆ ನಾನಂದ್ರೆ ಹೊಸ ಹೊಸ ಪ್ಲಾನ್ಗಳು ಎಲ್ ಐ ಸಿ ಎಲ್ ಬಂದಾಗ ಒಂದು 10-15 ನಿಮಿಷದ ನಾಟಕದ ಮುಖಾಂತರ ಏಜೆಂಟ್ಗೆ ಆ ಪ್ಲಾನ್ಗಳನ್ನ ತಿಳಿಸುವ ವ್ಯವಸ್ಥೆ ಮಾಡಿದೆ. ಸೊ ಪ್ರತಿ ಬ್ರಾಂಚ್ಗಳಿಗೆ ಹೋಗಿ ಅದನ್ನು ಮಾಡ್ತಾ ಇದ್ದೀವಿ. ಈಗ ಅದರಿಂದ ಏಜೆಂಟ್ ಅಂತ ಸರ್ ಬರೀ ಭಾಷಣ ಹೇಳೋದಕ್ಕಿಂತ ಬಹಳ ತಿಳಿತದ್ರೆ ನಮಗೆ ಅಂತ. ಅಂದ್ರೆ ಈ ನಾಟಕದ ಎಲ್ಲೆಲ್ಲೂ ಸೌಲಭ್ಯ ಉಪಯೋಗ ಆಗುತ್ತೆ ಅಲ್ಲೆಲ್ಲ ನಾನು ನೌಕರಿ ಮಾಡ್ತಾ ಮಾಡ್ತಾನೆ ಅದನ್ನ ಬೆಳೆಸಿಕೊಂಡು ಬಂದೆ. ಎಲ್ಲೂ ಬಿಡ್ಲಿಲ್ಲ ಎಂದು ನಾನು.
0: ಸರ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ಒಂದು ಪತ್ನಿಯವರ ಜೊತೆಗೆ 40 ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ ಅಂತ. ಸರ್, ಈ ಒಂದು ಕಲಾ ಪಯಣದಲ್ಲಿ ಅವರ ಪಾತ್ರ ಎಷ್ಟು ದೊಡ್ಡದಿದೆ? ಅಂದ್ರೆ ಮನೆಯಲ್ಲಿ ಇಬ್ಬರು ಕಲಾವಿದರ ಸಂಭಾಷಣೆ ಆಗ್ಲಿ ಮಾತುಕತೆ ಆಗ್ಲಿ ಯಾವ ರೀತಿ ಇರುತ್ತೆ?
1: ಒಂದು ಹೇಳಬಹುದು, ಇವತ್ತು ನಾನು ಹೇಳ್ತೀನಿ ನನ್ಕಿಂತ ನನ್ನ ಹೆಂಡತಿ ಒಳ್ಳೆ ನಟಿ, ನಾನು ಒಳ್ಳೆ ನಿರ್ದೇಶಕ ಇರ್ಬೋದು. ಯಾಕಂದ್ರೆ ಅಕ್ಕಿ ಬೆಳೆದು ಬಂದ ವಾತಾವರಣ ಬಹಳ ಚಲೋ ಇತ್ತು. ಧಾರವಾಡದಲ್ಲಿ ಬೆಳೆದ್ಲು, ಬಾಸೆಲ್ ಮಿಷನ್ ಸ್ಕೂಲ್ನಲ್ಲಿ ಬೆಳೆದ್ಲು, ನಮ್ಮ ಹಾಗೆ ಹಳ್ಳಿ ಮತ್ತು ಇಂಗ್ಲಿಷ್ ಮೀಡಿಯಂ ಅವಳು. ಸೊ ಹಿಂಗಾಗಿ ಅಕ್ಕಿ ವಾತಾವರಣ ಒಂದು ಧಾರವಾಡ ಅಂದ್ರೆ ಸಾಂಸ್ಕೃತಿಕ ವಾತಾವರಣ, ಓದು ನಾವೆಲ್ಲ. ಆಮೇಲೆ ದೊಡ್ಡವನಾದ್ಮೇಲೆ ಕಾಲೇಜ್ ನಾವು ಏನನ್ನ ಕಲೆಕ್ಟ್ ಶುರು ಮಾಡಿದೆ ಅದೆಲ್ಲ ಅವಳಿಗೆ ಮೊದಲೇ ಗೊತ್ತಿತ್ತು. ನಾಟಕಗಳನ್ನ ಅವಳು ಕೂಡ ಬೇಂದ್ರೆಯವರ ಹೊಸ ಸಂಸಾರನೇ ಮೊದಲ ನಾಟಕ ಧಾರವಾಡದಲ್ಲಿ ಮಾಡಿದ್ದು, ಅವ್ ಕಾಲೇಜ್ ಡೇಸ್ದಲ್ಲಿ ಮಾಡಿದ್ದು, ಅವಳು ನಾನು ಕನ್ನಡ ಸ್ಕೂಲ್ದಲ್ಲಿ ಮಾಡಿದ್ದೆ. ಸೊ ಅವಳಿಗೆ ಆ ಸಂಸ್ಕೃತಿ ಏನಿತ್ತು ಅವಳಿಗೆ, ಈ ಸಾಂಸ್ಕೃತಿಕ ವಾತಾವರಣ ಬೆಳೆದು ಬೇಂದ್ರೆಯವರ ಹಾಡುಗಳಾಯ್ತು, ಕುರ್ತುಕೋಟೆಯವರಾಗಲಿ, ಅಲ್ಲಿ ಅಟ್ಟ ಮನೋಹರ್ ಗ್ರಂಥಮಾಲೆ, ಸೊ ಅಲ್ಲಿ ಅವಳಿಗೆ ಎಕ್ಸ್ಪೋಜರ್ ಬಹಳ ಚಲೋ ಸಿಕ್ಕಿತ್ತು. ಹಿಂಗಾಗಿ ಆಕೆ ತಿಳುವಳಿಕೆ ಜಾಸ್ತಿ ಇತ್ತು. ನಾವು ಮದುವೆ ಆದ್ಮೇಲೆ ಸಂಗೀತಕ್ಕೆ ಎಷ್ಟು ಕಷ್ಟಪಟ್ಟು ಸ್ಕೂಟ್ರಿ ಇತ್ತು ಹಳೆಯದು 1971 ವೆಸ್ಪಾ ನನ್ನ ಕಡೆಗೆ. ಕುಂದಗೋಳನ ಅಡಗಿರ್ವಾಡದಲ್ಲಿ ಆಗುವ ಸವಾಯಿ ಗಂಧರ್ವ ಪುಣ್ಯತಿಥಿ ದಿವಸ 3 ದಿವಸ ಕಾರ್ಯಕ್ರಮ ಇರ್ತಿತ್ತು ಅಲ್ಲಿ. ಅದರಲ್ಲಿ 3ನೇ ದಿವಸ ಭೀಮಸೇನ್ ಜೋಶಿಯವರದು ಬೆಳಿಗ್ಗೆ 3:30 ಹಾಡ್ತಿದ್ರು ಅವರು. ಅಲ್ಲಿಯವರು ಹೊಸ ಹೊಸ ಕಲಾವಿದರು ಹಾಡ್ತಿದ್ರು. ಆದ್ರೆ ನಾವು ಧಾರವಾಡದಿಂದ ಸ್ಕೂಟರ್ ಮೇಲೆ ರಾತ್ರಿ 10-11 ಇಬ್ಬರೇ ಬಿಟ್ಟು ಅಲ್ಲಿಂದ ಸುಮಾರು 30 ಕಿಲೋಮೀಟರ್ ಕುಂದಗೋಳಕ್ಕೆ ಹೋಗಿ ಅದನ್ನ ನೋಡ್ಕೊಂಡು ಬೆಳಿಗ್ಗೆ ವಾಪಸ್ ಬರ್ತಿದ್ರು. ಅಷ್ಟು ಸಂಗೀತದ ಹುಚ್ಚನೂ ಇತ್ತು, ಕೇಳೋ ಹುಚ್ಚು. ಸೊ ಅದಕ್ಕೆಲ್ಲ ಸಹಕಾರ ಇತ್ತು. ಮತ್ತು ಸಂಗೀತದ ನನಗೆ ಮತ್ತು ಓದೋದಕ್ಕೆ ಹವ್ಯಾಸ ಜಾಸ್ತಿ ಬೆಳೆಸ್ತಾಳು ಅಂದರೆ ಅವಳು. ಸೊ ಅವಳಿಗೆ ಆ ಹವ್ಯಾಸ ಇರೋದ್ರಿಂದ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಈಸಿ ಆಯ್ತು ನಮಗೆ. ಏನಾಯ್ತು ಅಂತಂದ್ರೆ ಅಡಿಗೆ ಬೇಗ ಮುಗಿಸಿ ಹೋಗಬೇಕು ಅಂದ್ರೆ ಅವಳು ಇಮಿಡಿಯೇಟ್ ರೆಡಿ ಆಗಿಬಿಡ್ತಿದ್ಲು. ಆಮೇಲೆ ಒಳ್ಳೆಯ ನಟಿ ಇರೋದ್ರಿಂದ ನನಗೇನಾಯ್ತು, ನಮ್ಮ ಎಲ್ಲರೂ ಅಂತಾರೆ, ಇದು ಬಹಳ ಜನರಲಿ ಇರುವುದಿಲ್ಲ, ಗಂಡ ಹೆಂಡತಿಗೆ ಒಂದೇ ನಮೂನೆ ಹವ್ಯಾಸಗಳಿರೋದು ಬಹಳ ಕಡಿಮೆ. ಹಿಂಗಾಗಿ ಜೋಡಾಗುತ್ತೆ, ನಾಟಕ ಯಾಕೆ ಹೋಗ್ತೀವಿ ಅಂತ ಜಗಳ ಆಗ್ತವೆ. ಆದ್ರೆ ನಮಗೆ ಆ ಒಂದು ಸಂಗೀತ ಆಗಲಿ, ಓದೋದಾಗಲಿ, ಸಮಾಜ ಸೇವೆ ಆಗಲಿ, ನಾಟಕ ಇಬ್ಬರದ್ದು ಹವ್ಯಾಸ ಇರೋದ್ರಿಂದ ಇಬ್ಬರದೂ ಜೊತೆ ಜೊತೆಯಾಗಿನೇ ಯಾವುದಕ್ಕೂ ಹೋಗ್ತೀವಿ. ಸಂಗೀತ ಸಭೆಗೆ ಇವತ್ತು ನಾವು ಒಬ್ಬನೇ ಎಲ್ಲಾದರೂ ಹೋದ್ರೆ ಒಂದು ತಿಂಗಳು ಅವಳಿಗೆ ಹುಷಾರಿರಲಿಲ್ಲ, ಸುಮಾರು 4-5 ಕಾರ್ಯಕ್ರಮ ಒಬ್ಬನೇ ಯಾಕೆ ಸರ್ ಮೇಡಮ್ ಬರಲಿಲ್ಲ ಅಂತ ಕೇಳಿದ್ರು. ಹಿಂಗಾಗಿ ನಾವು ಪಲ್ಯ ತಲೆ ಹೊಡೆದು ಎಲ್ಲದರಿಂದ ಜೊಡಿಸಿರುತ್ತೆ. ಸೊ ಈ ನಾಟಕದಲ್ಲಿ ನನಗೆ ಸ್ತ್ರೀ ಪಾತ್ರ ಹುಡುಕಾಡೋ ಪರಿಸ್ಥಿತಿ ಬರಲಿಲ್ಲ. ಮತ್ತು ಬಹಳ ಜನ ನಿರ್ದೇಶಕ ನಮ್ಮನ್ನ ಇಬ್ಬರನ್ನು ಯಾಕೆ ತಗೋತಿದ್ರು ಅಂದ್ರೆ ಒಂದು ಪುರುಷ ಪಾತ್ರ ಮೇನ್ ಹೀರೋ ಹೀರೋಯಿನ್ ಇಬ್ಬರು ಸಿಕ್ಬಿಡ್ತಾರೆ ನಮಗೆ ಅಂತೇಳಿ. ಅಂಡ್ ಅವಳಿಂದ ಸಾಕಷ್ಟು ಕಲಿತೆ ನಾನು. ಪ್ರತಿಯೊಂದರಲ್ಲೂ ನಾನು ಹೆಜ್ಜೆ ಜೊತೆಯಾಗಿದ್ದಾಳು. ಕಷ್ಟ ಇರಲಿ ಸುಖ ಇರಲಿ, ನಾಟಕದಲ್ಲಿ ರಂಗಭೂಮಿ ಆಯಿತು, ರಂಗಭೂಮಿ ಹೊರಗಡೆ ಕೂಡ ಸಂಗೀತ ಕೇಳೋಲಿರ್ಬೋದು, ಓದೋಲಿರ್ಬೋದು. ಇವತ್ತು ನನ್ನ ಕಡೆ ಒಂದು 3,000-4,000 ಪುಸ್ತಕಗಳಿದ್ರು ಮನೆಯಲ್ಲಿ. ಅದು ಒಂದು ನಾನು ಹಠದಿಂದ ಮಾಡಿದ್ದು. ಅವಳು ತರ್ತಿದ್ರಿ, ಯಾಕೆ ತರ್ತಿರಿ ಮನೆಯಾಗೆ ಅಂತ ಕೇಳ್ತಿದ್ಲು. ಬಟ್ ನಾವು ಮೊದಲಿಂದ ತರಿಸ್ಕೊಂಡು. ಸೊ ನಾಟಕದಲ್ಲಿ ಅದ್ಭುತವಾದ ಪಾತ್ರಗಳನ್ನ ಅವ್ರು ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ಈಗ ಹೋದ ವರ್ಷ ನಾನು ನಿರ್ದೇಶನ ಮಾಡಿದ ಭಾನುಮತಿ ಅಂತ ದುರ್ಯೋಧನ ಹೆಂಡತಿದು ಪಾತ್ರ, ಅದು 70 ವರ್ಷ ಅವಳಿಗೆ, ನನಗೆ 70 ವರ್ಷ ಮುಗಿತು. ಇಲ್ಲ ನಾ ಇನ್ನು ಮುಂದೆ ಆಗೋದಿಲ್ಲ ನನ್ನ ಕಡೆ, ಅದಕ್ಕೆ ಇದೊಂದು ಚಲೋ ಪಾತ್ರ ನಂಗೆ ಮಾಡಿಸ್ಕೊಡ್ರಿ, ನಾ ಇದು ಲಾಸ್ಟ್ ಮಾಡಿಸ್ತೀನಿ ಅಂತೇಳಿ ಬಹಳ ಅದ್ಭುತವಾಗಿ ಮಾಡಿದ್ಲು. ಅಂದ್ರೆ ಆಕಿಗೂ ಕೂಡ ಆ ತುಡಿತ ಏನಿದೆ ರಂಗಭೂಮಿ ಹೋಗಿ ನಾವು ಮಾಡೋದು ಮೊದಲೇದಾಗ ಓಕೆ ಚಪ್ಪಾಳೆಯಿಂದ ಬಹಳ ಖುಷಿ ಆಗುತ್ತೆ, ಅದಕ್ಕಿಂತ ಮೊದಲು ನಮಗೆ ಏನೋ ಮಾಡಿದ ಸಾಧನೆ ಮಾಡಿದ ಒಂದು ಅನುಭವ ಸಿಗುತ್ತಲ್ಲ, ಅದು ನಿಮಗೆ ಎಷ್ಟೊಂದು ಲಾಟ್ರಿ ಹಚ್ಚಿದ್ರೂ ಸಿಗುದಿಲ್ಲ, ಅದು ಯಾರು ಮಾಡಿದವ್ರಿಗೆ ಗೊತ್ತದು. ಸೊ ಅದಕ್ಕೆ ಅವಳ ಜೊತೆ ಜೊತೆ ನನಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಪ್ರತಿ ನಾಟಕದಲ್ಲಿ ಇವತ್ತು ಏನು ನಾಟಕ ಮಾಡ್ತಾ ಇದ್ವಿ ಮನೆಯಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು, ಈ ಪಾತ್ರ ಹೆಂಗಿರಬಹುದು, ಇದಕ್ಕೆ ಕಾಸ್ಟ್ಯೂಮ್ ಯಾವ ರೀತಿ ಮಾಡಬಹುದು, ಇದಕ್ಕೆ ಯಾವ ಸಂಗೀತ ಹಾಕಿದ್ರೆ ಚಲೋ, ಇದಕ್ಕೆ ಎಡಿಟ್ ಹೆಂಗೆ ಮಾಡ್ಬೋದು. ನಾಟಕ ಸಿಲೆಕ್ಷನ್ ಸುಮಾರು 20-30 ಸ್ಕ್ರಿಪ್ಟ್ ಸಿಲೆಕ್ಟ್ ಮಾಡಿದ್ಮೇಲೆ ಒಂದು ಸ್ಕ್ರಿಪ್ಟ್ ಸಿಲೆಕ್ಟ್ ಮಾಡ್ತೀನಿ. ಸೊ ಆ ಸಿಲೆಕ್ಷನ್ ಕೂಡ ಅವಳು ಹೆಲ್ಪ್ ಮಾಡ್ತಾಳೆ. ಅಂದರೆ ನಾಟಕದ ಪ್ರತಿ ಆಯಾಮಗಳಲ್ಲಿ ಅವಳು ನನ್ನ ಜೊತೆ ಜೊತೆ ಇರ್ತಾಳೆ, ನನಗೆ ಪ್ರತಿಯೊಂದರಲ್ಲೂ ಡಿಸ್ಕಸ್. ನಮಗೆ ಹೊರಗಡೆ ಹೋಗಿ ಯಾರ ಜೊತೆ ನಮಗೆ ಅದನ್ನು ಡಿಸ್ಕಸ್ ಮಾಡೋ ಪ್ರಶ್ನೆನೇ ಇಲ್ಲ, ಮನೆಯಲ್ಲಿನೇ ಇಬ್ಬರಿಗೂ ಅಷ್ಟೇ ನಾಲೆಜ್ ಇರೋದ್ರಿಂದ. ಈಗ ಮೊನ್ನೆ ಅವಳು ಹುಷಾರಿಲ್ಲದೆ ಇದ್ರು ಶೃಂಗೇರಿ ಹೋದಾಗ ನಾವು ತಪ್ಪಿಸ್ತಾನೆ ಎಲ್ರಿ ನಾವು ಹೋಗ್ಬಾರೋ ಅಂತೇಳಿ ಎಲ್ಲಿ ಹೋದಿದ್ದು ನಾವು ಕುಪ್ಪಳಿಗೆ ಹೋದ್ವಿ, ನಮ್ಮ ಶಿವರಾಮ್ ಕಾರಂತರ ಮನೆ ಇದೆ ಅಲ್ಲಿ, ಅದು ನೋಡಲೇಬೇಕು ಅಂತೇಳಿ ಹೋದ್ವಿ. ಅಂದರೆ ಅಂತಹ ಏನು ಕಾಮನ್ ಹಾಬೀಸ್ ಇಲ್ಲ. ಹೀಗಾಗಿ ನಾಟಕದಲ್ಲಿ ಪಾತ್ರದ ಮುಖಾಂತರ ಆಯಿತು ಅಥವಾ ನಮ್ಮ ಮಾತಾಡೋ ಮುಖಾಂತರ ಆಯಿತು, ನಮ್ಮ ಕಮಿಟಿ ಮೆಂಬರ್ನಲ್ಲಿ ಪ್ರತಿಯೊಂದು ಸಜೆಷನ್ಗಳನ್ನು ತೊಗೊಳ್ಳೋದಾಯ್ತು, ಪ್ರತಿಯೊಂದರಲ್ಲಿಯೂ ನನ್ನ ನಾಟಕದ ಯಶಸ್ಸು ನಂದು ಎಷ್ಟಿದೆ ಅದರ ಸಮಪಾಲು ಅವಳದು ಇದೆ ಅಂತ ಖಂಡಿತವಾಗಿ ಹೇಳ್ತೀನಿ.
0: ತಮ್ಮ ಮಾತನ್ನ ಕೇಳ್ತಾ ಇದ್ರೆ ಈಗ ಮುದ್ದಣ್ಣ ಮನೋರಮೆ ಅವರ ಒಂದು ಸಲ್ಲಾಪ ಅದು ನೆನಪಿಗೆ ಬರೋದು.
1: ಖಂಡಿತವಾಗಿ ಮುದ್ದಣ್ಣ ಮನೋರಮೆ ಸಲ್ಲಾಪ ನಾವು ಓದಿದ್ದೇನೆ ಅದನ್ನೆಲ್ಲ ತಾವೇ, ಅವಳು ಕೂಡ ಬಡತನದಿಂದ ಬಾಳು ಅಂತ ಶ್ರೀಮಂತರಲ್ಲ, ಹಿಂಗಾಗಿ ನಮ್ಗೆ ಇಬ್ಬರದೂ ಕಷ್ಟ ಸುಖಗಳು ಜೊತೆ ಜೊತೆಯಾಗಿ ಬಹಳ ಬಡತನದ ಇಬ್ಬರು ಅನುಭವಿಸಿದ್ರು. ನಾವು ಮದುವೆ ಆದಾಗ ಮತ್ತೊಮ್ಮೆ ಯಾವಾಗ ಇಬ್ರು ಬಂದಾಗ ನಾವು ಮಾತಾಡೋಣ, ಮದುವೆ ಆದಾಗ ನನಗೆ ಬರೀ ಒಂದು 500 ರೂಪಾಯಿ ತಿಂಗಳಿಗೆ ಸ್ಕಾಲರ್ಶಿಪ್ ಇತ್ತು, UGC ಸ್ಕಾಲರ್ಶಿಪ್, PhD ಮಾಡ್ತಾ ಇದ್ದೆ. ನಾನು PhD ಮಾಡ್ಬೇಕಾದ್ರೆ ಮದುವೆ ಆಗಿದ್ದೀನಿ, ನನಗೆ 22 ವರ್ಷ, ನನ್ನ ಹೆಂಡತಿಗೆ ಅವಾಗ 21.5 ವರ್ಷ, ಇವತ್ತು 49 ವರ್ಷ ಆಯ್ತು ನಮ್ಮ ಮದುವೆ ಆಗಿ, ಮುಂದಿನ ವರ್ಷ 50 ಆಗುತ್ತೆ. ಸೊ ಆ ಪರಿಸ್ಥಿತಿಯಲ್ಲಿ ಒಂದು 80 ರೂಪಾಯಿ ಮನೆ ಬಾಡಿಗೆ ಕೊಟ್ಟು ಕಿರಾಣಿ ಅಂಗಡಿ ಉದ್ರಿನೋ ಇಟ್ಕೊಂಡು ಇಬ್ರು, ಅದರಿಂದ ಏನಾಯ್ತು ಅಂದ್ರೆ ಆ ಬಡತನದಲ್ಲಿ ಅಥವಾ ಕಷ್ಟದಲ್ಲಿ ಜೊತೆ ಜೊತೆಯಾಗಿ ಸಾಗಿರೋದ್ರಿಂದ ನಮ್ಮ ಬಾಂಧವ್ಯ ಬಹಳ ಚಲೋ ಬೆಳೀತು. ಆ ಬೆಸುಗೆ ಅಂತೀವಲ್ಲ, ಆ ಬೆಸುಗೆ ಜಾಸ್ತಿ ಸಾಲಿಡ್ ಆಯ್ತು, ಸ್ಟ್ರಾಂಗ್ ಆಯ್ತು.
0: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ,

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಂಗಸಂಪದ ಬೆಳಗಾವಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರು. ಸರ್, ಈಗ ತಾವು ನಟರು ಹೌದು, ನಿರ್ದೇಶಕರು ಹೌದು, ಹಾಗೇನೆ ನಾಟಕಕಾರರು ಹೌದು, ಈ ಮೂವರಲ್ಲಿ ತಮಗೆ ಯಾವ ಪಾತ್ರ ಹೆಚ್ಚು ಸವಾಲು ಅನಿಸ್ತು, ಹಾಗೇನೆ ಯಾವ ಪಾತ್ರ ತಮಗೆ ತುಂಬಾ ಸಂತೋಷವನ್ನ ತಂದುಕೊಡ್ತು ಅಂತ?
2: ಈ ಮೂರು ಸಂಘಟಕ, ನಟ, ನಿರ್ದೇಶಕ, ಇದು ಮೂರೂ ಹೇಳ್ತಿಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಹಂಗೆ ಒಂದಕ್ಕೊಂದು ಸಂಘಟಕರು ಇಲ್ಲದೆ ನಾಟಕ ಆಗೋದಿಲ್ಲ, ನಟ ಇಲ್ಲದೆ ನಾಟಕ ಆಗೋದಿಲ್ಲ, ನಿರ್ದೇಶಕ ಇಲ್ಲದೆ ನಾಟಕ ಆಗೋದಿಲ್ಲ. ಈ ಮೂರು ಕೂಡಿದಾಗ ಒಂದು ಒಳ್ಳೆ ನಾಟಕ ಆಗುತ್ತೆ. ನನಗೆ ಸಂಘಟಕನಾಗಿ ಜಾಸ್ತಿ ಯಶಸ್ಸು ಇದೆ, ನಟನಾಗಿಯೂ ಖರೆ ನಿರ್ದೇಶಕನ ಇದರಲ್ಲಿ ನನಗೆ ಭಾಳ ಖುಷಿ ಸಿಗುತ್ತೆ. ಈಗ ಯಾವಾಗಲೂ ತಾಯಿಗೆ ತನ್ನ ಮಗುವನ್ನು ನೋಡಿ, ಮಗು ಬೆಳೆದಾಗ, ಮಗು ದೊಡ್ಡದಾದ, ಯಶಸ್ವಿ ಆದಾಗ ಯಾವ ರೀತಿ ತಾಯಿ ಖುಷಿ ಆಗುತ್ತೆ, ಹಂಗೆ ಒಂದು ನಾಟಕ ನಾನು ನಿರ್ದೇಶನ ಮಾಡಿದ ನಾಟಕದಲ್ಲಿ ನಾನು ಪಾತ್ರ ವಹಿಸುವುದಿಲ್ಲ, ನಾನು ಮೊದಲಿಂದ ಅದು. ಆದರೆ ನಾಟಕ ಅಷ್ಟ

0: ಬಹುಶಃ ಯಾಕೋ ಗೊತ್ತಿಲ್ಲ, ಇನ್ನೂ ತನಕನೂ ನನಗೆ ಆ 95-100 ನಿಮಿಷದಲ್ಲಿ ಏನು ಮಾಡಿದ್ದೇನೆ ಅಂತ ಇನ್ನೂ ನೆನಪಿಲ್ಲ. ಅದು ಜನ ಹೇಳ್ತಾರೆ ಅಂತ ಆವಾಹನೆ ಆಗಿರುತ್ತೆ ಹಂಗೆ ಅಂತ, ಅದನ್ನ ಏನೂ ಗೊತ್ತಿಲ್ಲ ನನಗೆ. ಖರೆ ಆ ನಾಟಕ ಆ ಪಾತ್ರದಲ್ಲಿ ಇರುವವರೆಗೆ ನಾನು ಏನು ಡೈಲಾಗ್ ಹೇಳಿದೆ, ಯಾವ ರೀತಿ ಆ್ಯಕ್ಟಿಂಗ್ ಮಾಡಿದೆ, ನನಗೆ ಏನೇನೂ ಗೊತ್ತಾಗ್ತಿದ್ದಿಲ್ಲ. ಅದೊಂದು ಭಾಳ ಖುಷಿ ಕೊಟ್ಟ ಪಾತ್ರ. ಅಂದರೆ ಎಲ್ಲಿವರೆಗೆ ಅಂತಂದರೆ ಆ ನಾಟಕದ ಪಾತ್ರ ಮುಗಿದ್ಮೇಲೆ ಇಷ್ಟು ಇನ್ಫ್ಲೂಯೆನ್ಸ್ ಅಥವಾ ಇಫೆಕ್ಟ್ ಆಗಿತ್ತಲ್ಲ, ಸುಮಾರು ಒಂದು 1/2 ಗಂಟೆ ಜನ ಬಂದು ದಕ್ಷಿಣ ಹಾಕಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ಆಮೇಲೆ ಅದರಲ್ಲಿ ಒಂದು ಸೀನ್, ಅವರು ವೃಂದಾವನಸ್ಥರ ಆಗ್ತಾರಲ್ಲ ಸಮಾಧಿ ಹೋಗಬೇಕಾದ್ರೆ, ಆ ಪ್ರೇಕ್ಷಕರ ಮಧ್ಯದಿಂದ ನಾವು ಜಾಗಟೆ ಎಲ್ಲ ಬಾರಿಸ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಮುಂದೆ ಹೋಗ್ತಾ ಇರ್ತಾರೆ, ಹಿಂದಿಂದ ಎಲ್ಲರೂ ಹೋಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ನಮ್ಮ ಆಡಿಟೋರಿಯಂದಲ್ಲಿ ಕೂತ ಹೆಣ್ಮಕ್ಳು ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿ ಅತ್ರು ನಿಜವಾಗಿ
1: ಅದ್ಭುತ ಸರ್.
0: ಅವೆಲ್ಲ ವಿಡಿಯೋಗಳು ಆಮೇಲೆ ನೋಡಿದ ನಾನು ಇಷ್ಟು ಇಫೆಕ್ಟ್ ಆಯ್ತಾ ಅಂತ ನನಗೆ ಗೊತ್ತಾಗ್ತಿದ್ದಿಲ್ಲ. ಅದು ಬಹುಶಃ ಆ ನಾಟಕ 3-4 ಶೋ ಮಾಡಿದರೆ ಕೆಳಗಡೆ ಫುಲ್ ಆಗಿ ಬಾಲ್ಕನಿ ಫುಲ್ ಆಗಿ ನಿಂತ್ಕೊಂಡು ನೋಡಿದಾರೆ ನಾನು. ಸೊ ಅದೊಂದು ನನಗೆ ನನ್ನ ಲೈಫ್ದಲ್ಲಿ ಎಂದೂ ಮರೀಲಾರ್ದ ನಾಟಕ, ಪರಿಮಳದವರು ರಾಘವೇಂದ್ರ ಸ್ವಾಮಿಗಳ ಪಾತ್ರ. ಇನ್ನೊಂದು ಡಿಯರ್ ಅಜ್ಜೋ ಅಂತೇಳಿ, ಎರಡೇ ಪಾತ್ರ, ಅಜ್ಜನ ಪಾತ್ರ ನಾನು ಮಾಡಿದೆ, ಮೊಮ್ಮಗಳ ಪಾತ್ರ ನಮ್ಮ ಸ್ನೇಹ ಕುಲಕರ್ಣಿ ಅಂತ ಒಳ್ಳೆ ಹಾಡ್ತಾಳು ಅವಳು, ಅವಳು ಮಾಡಿದ್ಲು. ಅದು ಬೆಂಗಳೂರು ರಂಗಶಂಕರದಲ್ಲಿ ಎಲ್ಲ ಕಡೆ ಮಾಡಿ ಬಂದಿವಿ ಅದನ್ನು. ಅದು ಯಶವಂತ್ ಸರದೇಶ್ ಪಾಂಡೆ ಅವರು ಮರಾಠಿಯಿಂದ ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿದ ನಾಟಕ. ಭಾಳ ಅದನ್ನು ಫಸ್ಟ್ ಟೈಮ್ ಓದ್ಲಿಕ್ಕೆ ಶುರು ಮಾಡಿದ ತಕ್ಷಣ ಇದು ನಂದೇನೇ ಪಾತ್ರ ಅನಿಸ್ತು. ಯಾಕಂದರೆ ನಾನು ಅಜ್ಜ, ನನ್ನ ಮೊಮ್ಮಗಳು ಅಮೆರಿಕದಲ್ಲಿದ್ದಾಳೆ, ಇದರಲ್ಲೂ ಹಾಗೆ ಅವನು ಹೆಂಡತಿ ಸತ್ತೋಗಿರ್ತಾಳೆ, ಅವ್ರು ರಿಟೈರ್ಡ್ ಆಫೀಸರ್ ಒಬ್ಬನೇ ಇರ್ತಾನೆ, ಇಲ್ಲಿ ಇಬ್ಬರು ಹೆಣ್ಮಕ್ಳು ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ಇರ್ತಾರೆ, ಅಮೇರಿಕದಲ್ಲಿ ಮಗಳು ಅಳಿಯ ಒಂದು ಆಕ್ಸಿಡೆಂಟ್ದಲ್ಲಿ ಸತ್ತೋಗ್ಬಿಡ್ತಾರೆ, ಅವ್ರಿಗೊಬ್ಬಳೇ ಅವ್ರ ಮಗಳು ಇರ್ತಾಳೆ ಕಾಲೇಜ್ 17-18 ವರ್ಷದ ಹುಡುಗಿ. ಸೊ ಅವ್ರ ವೀಸಾ ಪ್ರಾಬ್ಲಮ್ ಆಗೋದ್ರಿಂದ ಆ ಮಗಳು ಅಳಿಯನ್ನು ಇದಕ್ಕೂ ಹೋಲಿಕೆ ಆಗಿಲ್ಲ ಅವಳಿಗೆ, ಇವನಿಗೆ ಪಾಪ. ಆ ಅಕ್ಕ ಬಂದು ಅದನ್ನೆಲ್ಲ ಮಾಡಿ ಮತ್ತು ಲಂಡನ್ಗೆ ಹೋಗ್ತಾಳೆ, ಆ ಹುಡುಗಿ ಉಳಿದಿದ್ದಲ್ಲ ಅದನ್ನೇನು ಮಾಡೋದು ಅಂತೇಳಿ. ಆಕೆ ಅಮೇರಿಕದಲ್ಲಿ ಹುಟ್ಟಿ ಅಮೇರಿಕ ಬೆಳೆದು ಹುಡುಗಿ ಅದು, ಅದಕ್ಕೆ ಆಕೆ ಮಾವಸಿ ಅಂದರೆ ಇವ್ನು ಮತ್ತೊಬ್ಬ ಮಗಳು ಆಕಿನ ತಂದು ಇವ್ರ ಕಡೆ ಬಿಟ್ಟೋಗ್ಬಿಡ್ತಾಳೆ. ಹೇಳೋದು ಏನು ಹೇಳ್ತಾರೆ, ಹುಡುಗಿಗೆ ಒಂದು 6 ತಿಂಗಳಿಲ್ಲಿ ಇರು ಮತ್ತು ನಾನು ಲಂಡನ್ ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಅವ್ರ ಉದ್ದೇಶ ಇಲ್ಲೇ ಇರಬೇಕು ಅಂತ. ಅಲ್ಲಿಂದ ಅಜ್ಜ ಮೊಮ್ಮಗಳ ಮಧ್ಯೆ ಏನೇನು ಪ್ರಾಬ್ಲಮ್ಸ್ ಅಂದರೆ, ಆ ಹುಡುಗಿ ಫ್ರೀ ಕಲ್ತಾಕಿ ಅಮೆರಿಕದಲ್ಲಿ ಇದ್ದಾಕಿ, ಆಕಿ ಇದೇ ಬೇರೆ, ಇವನು ಒಂದು ಎಂಥದ್ದು ಟಾಪ್ ಹಾಕೊಂಡು ಹೋದ್ರೆ ಅದನ್ನಾಕೆ ಹಾಕೊಂಡು ಹೋಗ್ತಿ, ಹಾಕೊಂಡು ಬೇಡ ಅಂತ ಜಗಳ ಶುರು
1: ಅಜ್ಜನ ಕಟ್ಪಾಡು
0: ಅಜ್ಜ. ಇವೆಲ್ಲದರಿಂದ ಆಗಿ ಆಗಿ ಕೊನೆಗೆ ಆಕಿ ಅಜ್ಜನ ರಿಯಲೈಸ್ ಮಾಡ್ಕೋತಾಳೆ, ಕೊನೆಗೆ ಮದುವೆ ಆಗೋದ್ರೆ ನಾನು ನಿನ್ನ ಜೊತೆನೇ ಇರ್ತೀನಿ ಸಾಯುವರಿಗೆ ಅಂತ ಶುರು ಮಾಡ್ತಾಳೆ. ಆಮೇಲೆ ಇಬ್ಬರು ನಿನ್ನ ಹೆಣ್ಮಕ್ಳು ನಿನ್ನ ಬಿಟ್ಟು ಹೋದ್ರು ತಪ್ಪು ಅಂತ ಜಗಳ ಮಾಡ್ತಾಳೆ. ಅಂದರೆ ಆ ಕೊನೆಗೆ ಆ ಬಾಂಧವ್ಯ ಇಷ್ಟ ಆಗುತ್ತಲ್ಲ, ಅದು ರಂಗಶಂಕರದಲ್ಲಿ ಆದಾಗ ಎಲ್ಲರೂ ಒಂದು ಸರ್ ಇಬ್ಬರೇ 2 ತಾಸು ಹೆಂಗೆ ಮಾಡ್ತೀರಿ, ನಮ್ಗೆ ಭಾಳ ಏನು ಮಾಡೋದು ಬೇಸರ ಆಗಿ ತಂದ್ಕೊಂಡಿದ್ದೀವಿ, ಆದರೆ ಕೊನೆವರೆಗೆ ನೀವು ನಮ್ಮನ್ನು ಕುರ್ಚಿಯಿಂದ ಹೇಳಲಿಕ್ಕೆ ಬಿಡಲಿಲ್ಲ ಅಂಥೇಳಿ ಭಾಳ ಭಾವನಾತ್ಮಕ. ಕೊನೆಗೆ ಆಕಿನ ಮದುವೆ ಆಗಿ ಆಕಿ ಹೆಂಗಂದ್ರೆ ತನ್ನ ಹುಡುಗನ ಆಕಿ ರಿಜೆಕ್ಟ್ ಮಾಡ್ತಾಳೆ, ಏನು ಆಕೆ ಹೇಳ್ತಾಳೆ, ನೀ ಮದುವೆ ಆದ್ರೆ ನನ್ನ ಜೋಡಿ ಇಲ್ಲೇ ಇರಬೇಕು, ಮನೆ ಅಳಿಯ ಆಗಿರಬೇಕು ನನ್ನ ಅಜ್ಜನ ಸಲುವಾಗಿ ಅಂತ ಹೇಳ್ತಾನೆ. ಅವ್ನು ಇಲ್ಲ ಅಂತಿರ್ತಾನೆ, ಕೊನೆ ಪೋಸ್ಟ್ಪೋನ್ ಆಗುತ್ತೆ, ಇವ್ ಹೇಳ್ತಾನೆ ನನ್ನ ಸಲ ಯಾಕೆ ಒದ್ದಾಡ್ತೀನಿ ಮದುವೆ ಆಗು ಅಂತೇಳಿ. ಆದರೆ ಕೊನೆಗೆ ಆಕೆ ಒಪ್ಪಿಕೊಂಡು ಕೊನೆಗೆ ಮದುವೆ ಆಗಿ ಇಬ್ಬರು ಒಪ್ಪಿಕೊಂಡು ಒಂದು ಏನು ಕೊನೆ ಸೀನ್ ಇದೆ ಅಲ್ಲ, ಅದು ಸೀನ್ ಯಾಕಂದ್ರೆ ನನಗೆ ಮೊಮ್ಮಗಳಿದ್ದಾಳೆ, ನನಗೂ ಸುಮಾರು ಅದೇ ವಯಸ್ಸಿನ ಮೊಮ್ಮಗಳು, ಹೀಗಾಗಿ ಮೋಸ್ಟ್ಲಿ ನಾನು ಅಮೆರಿಕಕ್ಕೆ ಹೋಗಿ ಬಂದೀನಿ, ಮೊಮ್ಮಗಳು ಬಂದು ಹೋಗಿರ್ತಾಳೆ, ಹೀಗಾಗಿ ಮೋಸ್ಟ್ಲಿ ಆ ಪಾತ್ರದಲ್ಲಿ ಅದು ನೋಡಿದವರು ಎಲ್ಲರೂ ಅಂದರು ಅದು ನಮಗೆ ನಾಟಕ ಅನಿಸ್ಲಿಲ್ಲ ರೀ. ಹುಡುಗಿನೂ ಭಾಳ ಚಂದ ಆ್ಯಕ್ಟಿಂಗ್ ಮಾಡಿದ್ಲು, ಒಬ್ಬ ವೈಭವ್ ಲೋಕೂರ್ ಅಂತ ಬೆಳಗಾವದವರೇ, ಮೋಸ್ಟ್ಲಿ ಎಲ್ಲ ಬಂದಿರಬೇಕು ಒಂದು ಸಲ, ಕಲಾವಕಾಶದಿಂದ ಒಂದು ಇಂಟರ್ವ್ಯೂ ಆಗಿದೆ, ಭಾಳ ಒಳ್ಳೆ ನಿರ್ದೇಶನ ಮಾಡಿದೆ, ಯಂಗ್ ನಿರ್ದೇಶಕ. ಸೊ ಆ ನಾಟಕ ಒಂದು ನನಗೆ ಬಹಳ ಖುಷಿ ಕೊಟ್ಟ ನಾಟಕ. ಹೀಗಾಗಿ ನಟನಾಗಿ ಸಾಕಷ್ಟು ಕಾಯುವ ಕಾಯಕ ಅಂತ ದುಂಡಿರಾಜವ್ರು ಬರೆದಿದ್ದ ನಾಟಕ, ಒಂದು 70 ವರ್ಷದ ಮುದುಕನ ಪಾತ್ರ ಅದು. ಅವನಿಗೆ ಅಮಿನಿಷೆ ಇರುತ್ತೆ, ಮಗ ಹೆಂಡತಿ ಮೊದಲೇ ಸತ್ತೋಗಿರ್ತಾಳೆ, ಆದರೆ ಅವನ ಹೆಂಡತಿ ಇನ್ನೂ ಜೀವಂತಿದ್ದಾಳೆ ಅಂತ ಆ ಕಲ್ಪನೆಯಲ್ಲೇ ಆ ಜೊತೆ ಕ್ರಿಕೆಟ್ ಆಡಿದಂಗೆ ಅವಳ ಜೊತೆ ಕಳೆದ ಸಮಯಗಳನ್ನ ನೆನಪು ಮಾಡ್ಕೋತಿರ್ತಾನೆ. ಆಮೇಲೆ ಮಗ ಒಬ್ಬನ ಯಾರೋ ಆಳ ಮನುಷ್ಯನ ಇಟ್ಟು ಅವನು ಫಾರಿನ್ಗೆ ಹೋಗ್ಬಿಟ್ಟಿರ್ತಾನೆ, ಇಲ್ಲ ಬರೀ ಆಳ ಮನುಷ್ಯ ನೋಡ್ಕೋತಿರ್ತಾನೆ, ಇವನು ಕ್ಲೋಸ್ ಫ್ರೆಂಡ್ ಇರ್ತಾನೆ, ದಿನ ಮುಂಜಾನೆ ವಾಕಿಂಗ್ ಹೋಗ್ತಿರ್ತಾರೆ ಇಬ್ಬರು ಕೂಡಿ, ಅವನು ಒಂದು ದಿವಸ ಸತ್ತೋಗ್ಬಿಡ್ತಾನೆ. ಬಟ್ ಇವನಿಗೆ ಇಲ್ಲ, ಬಂದ ನನ್ನ ಫ್ರೆಂಡ್ ಇಲ್ಲಿದ್ದಾನೆ, ನಡಿ ವಾಕಿಂಗ್ ಹೋಗೋಣ ಅಂದರೆ ಅವನಿಗೆ ಇನ್ನೂ ಹೆಲುಸಿನೇಷನ್ ಅಂತ ಏನು ಹೇಳ್ತೀವಿ ಆ ಭ್ರಮಾಲೋಕದಲ್ಲೇ ಇರ್ತಾನು. ಆ ಪಾತ್ರ ಕೂಡ ನನಗೆ ಭಾಳ ಕರೆ ಒಂದು ಕಷ್ಟ ಆಗುತ್ತೆ. ಈ ಪಾತ್ರಗಳು ಇಂಥವು ಮಾಡಿರ್ತೀವಲ್ಲ, ಅದು ಮಾಡೋ ತನಕನೂ ಆಯಿತು, ಮಾಡಿದ ಮೇಲೆ ಸುಮಾರು ದಿವಸಗಳು ಅದರಲ್ಲೇ ಇರ್ತೀವಿ ನಾವು,
1: ಕಾಡ್ತಾ
0: ಇರುತ್ತೆ ಬಹಳ ಕಡೆ. ನಮ್ಮ ಭಾನುಮತಿ ನಮ್ಮ ವಿಶೇಷ ಹೇಳಿದ್ದಿಲ್ಲ, ನನಗೆ ಒಟ್ಟು ನಿದ್ದೆ ಹತ್ತಿರಲಿಲ್ಲ ಅಂತೇಳಿ. ಅಂದರೆ ಹೆಂಗೆ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಆ ಪಾತ್ರಗಳು ಅದರಲ್ಲಿ ಕಾಯುವ ಕಾಯಕ ಪಾತ್ರ ಅಥವಾ ಡಿಯರ್ ಅಜ್ಜೋದಲ್ ಪಾತ್ರ, ಯೂಟರ್ನ್ ಅಂತ ಮಾಡಿದ್ವಿ ನಾನು ಮಿಸಸ್ ಇಬ್ಬರೇ, ಎರಡೇ ಪಾತ್ರ, ಅದು ಬೆಂಗಳೂರಲ್ಲೆಲ್ಲ ಮಾಡಿ ಬಂದೀವಿ. ಅದು ಕೂಡ ನಾಟಕಗಳು ಖುಷಿನೂ ಕೊಡ್ತಾವೆ, ಆದರೆ ಬಹಳ ಕಾಡ್ತಾವೆ, 2-3 ತಿಂಗಳ ನಾಟಕಗಳು ಕಾಡ್ತಿರ್ತವೆ. ಆಮೇಲೆ ಅಂಥ ಪಾತ್ರಗಳು ಮಾಡಬೇಕಾದ್ರೆ ಮನೆಯಲ್ಲಿ ಏನೋ ಒಂದು ಯಾವುದೋ ವಿಷಾದದ ಘಟನೆ ಆಗೋಗಿರುತ್ತೆ, ಅದು ಮರುಕಳಿಸ್ತಿರ್ತಾವೆ ಅಲ್ಲಿ, ಅವ್ರು ಮತ್ತೆ ನೆನಪಾಗೋದ್ರಿಂದ ಮತ್ತೆ ತ್ರಾಸ. ಹಾಗಾಗಿ
1: ನೈಜತೆನೂ ಸಿಗ್ತಾ ಹೋಗುತ್ತೆ ಅನ್ಸುತ್ತಲ್ಲ ಸರ್, ಆ ನಾಟಕಕ್ಕೆ ನೈಜತೆ ಸಿಗ್ತಾ?
0: ಅದು ಖಂಡಿತ. ಯಾಕಂದ್ರೆ ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ಆಕ್ಟರ್ಗಳಿಗೆ ಹೇಳೋದು, ನಿಮಗೆ ಎಮೋಷ್ನಲ್ ಸೀನ್ ಅಥವಾ ದುಃಖದ ಘಟನೆ ಸೀನ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ದುಃಖದ ಘಟನೆ ನೆನಪು ಮಾಡ್ಕೊಳ್ರಿ, ಆ ಭಾವದಲ್ಲಿ ಹೋಗ್ಬಿಡ್ರಿ, ಅವಾಗ ಇದು ಸಿಗುತ್ತೆ ಅಂತೇಳಿ. ಈಗ ನಾವು ಒಂದು ಯಾವುದೋ ಜೋಕ್ ಮಾಡಿ ಕೇಳಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.

0: ಸೊ ಆ ಭಾವ ನಾನು ಭಾವನೆಗಳ ಮೇಲೆ ಭಾಳ ಕೆಲಸ ಮಾಡಿದೆ. ನಾನು ಕಲಿಸಿದ್ದೆ ಅದನ್ನ ನಮ್ಮ ಪ್ರಮೋದ್ ಸಿಗಾಮತ್ತು ಅಥವಾ ಶ್ರೀಪತಿ ಮಂಜರ್ ಮೇಲೆ ಅವರು ಆ್ಯಕ್ಟರ್ಗಳ ಮೇಲೆ ಅವರ ಭಾವನೆಗಳ ಮೇಲೆ ಜಾಸ್ತಿ ಕೆಲಸ ಮಾಡ್ತೀನಿ. ಆ ಭಾವನೆ ಲೋಕದಲ್ಲಿ ಈಗ ಒಮ್ಮೆಲೆ ನಾನು ಒಂದು ಯಾವುದೇ ಭಾವನೆಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ನಾವು ಮಷಿನ್ಸ್ಗಳೆಲ್ಲ ಸ್ವಿಚ್ ಆಫ್ ಆನ್ ಮಾಡಲಿಕ್ಕೆ ಆ ಭಾವನೆಗಳಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದೊಂದು ಸ್ಟೆಪ್ ಆಗಿ ಹೋಗ್ತೀವಿ ನಾವು ಭಾವನೆಗಳು, ಒಮ್ಮೆಲೆ ಭಾವನಾ ಲೋಕಕ್ಕೆ ಹೋಗೋದಿಲ್ಲ. ಅದಕ್ಕೆ ಅದನ್ನು ಡೆವಲಪ್ ಮಾಡ್ಕೊತ ಹೋಗ್ರಿ, ಬೆಳೆಸ್ಕೋತ ಹೋಗ್ರಿ. ಅದಕ್ಕೆ ಹಿಂದಿನ ಒಂದು ಯಾವುದಕ್ಕೂ ನೆನಪು ಮಾಡ್ಕೊಡ್ರಿ. ಈ ನವರಸಗಳಲ್ಲಿ ಪ್ರತಿಯೊಂದು ರಸನ ಅನುಭವಿಸ್ಬೇಕಾದ್ರೆ ಹಿಂದಿನ ಅದಕ್ಕೆ ರಿಲೇಟೆಡ್ ಒಂದು ಏನಾರು ಮಾಡ್ಕೊಡ್ರಿ. ಸೊ ಆದ್ರಿಂದ ಪಾತ್ರಗಳು ಒಂದು 40-50 ನಾಟಕ ಹಾಸ್ಯನೂ ಮಾಡಿದೆ. ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಅಂತ ಔಟ್ ಅಂಡ್ ಔಟ್ 95 ನಿಮಿಷ ಹಾಸ್ಯ, ನಾನೇ ನಿರ್ದೇಶನ ಮಾಡಿದೆ, ಮುಖ ಪಾತ್ರನೂ ಮಾಡಿದೆ. ಅದು ಖುಷಿ ಕೊಡುತ್ತೆ. ಬಟ್ ಅದೇನು ಬಹಳ ದಿವಸ ನೆನಪುಳಿದಿಲ್ಲ. ಆ ನಾಟಕಗಳು ಜನ ನೆನಪಿಟ್ಟು ಕೊಟ್ಟಿರ್ತಾರೆ, ಯಾ ಏನು ಸರ್ ಭಯಂಕರ ನಕ್ಕರಿ ಅಂತ ಹೇಳ್ತಾರೆ. ಆದ್ರೆ ನಮಗೆ ಆಸ್ ಎ ಆಕ್ಟರ್ ಇವೇನು ಕೆಲವೊಂದು ಕಾಡೋ ಪಾತ್ರಗಳಿರ್ತಾವೆ ಅವು ಬಹಳ ವರ್ಷ ನೆನಪಿಡ್ತಾವೆ, ಅವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಖಂಡಿತ ಸರ್. ಸರ್, ನಮಗಾಗಿ ತಾವು ಒಂದು ನಟಿಸಿದಂತಹ ಯಾವ್ದಾದ್ರು ಒಂದು ನಾಟಕದ ಡೈಲಾಗ್ ಅನ್ನೋದಾದ್ರೆ ತಮಗೆ ಇಷ್ಟವಾದದ್ದು?
0: ಓಕೆ, ನಾನು ನಟಿಸಿದ್ದು ಒಂದು ಹೇಳ್ತೀನಿ, ಪ್ಲಸ್ ನಾನು ನಿರ್ದೇಶನ ಮಾಡಿದ ನಾಟಕದಲ್ಲಿ ನಟಿಸಿದ್ದು ಒಂದು ದೇಹಭಾನ್ ಅಂತ ಒಂದು ನಾಟಕ ಇದೆ ಮರಾಠಿಯಲ್ಲಿ, ಅಭಿರಾಮ್ ಭಡಕಂಕರ್ ಅವರು ಮಾಡಿದ್ದು, ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಅದನ್ನು ಕನ್ನಡಕ್ಕೆ ಮಾಡಿದ್ದು. ಅದರಲ್ಲಿ ದಾದಾನ್ ಪಾತ್ರ ನಾನು ಮಾಡಿದ್ದು. ಅಂದರೆ ಒಂದು ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯದ ನಂತರ ಒಂದು ಆಶ್ರಮ ಬೆಳೆಸ್ತಾರೆ, ಅದರಲ್ಲಿ ಪಾತ್ರ ಅದು. ಸೊ ಅದರಿಂದ ಪ್ಲಸ್ ಈಗಿಂದ ಲೋಕಲ್ ಇದರವರೆಗೆ, ಅಂದರೆ ಇವತ್ತಿರುವರೆಗೆ ಒಬ್ಬ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲು ಒಂದು ಸೀನು ನಡೆದಿರ್ತದೆ. ಅದು ಸಡನ್ ಆಗಿ 40 ವರ್ಷದ ಹಿಂದೆ ಆಶ್ರಮ ಪ್ರಾರಂಭ ಆದಾಗ 1955 ಅಲ್ಲಿ ಹೋಗ್ತಾರೆ. ಆ ಕಂಪ್ಯಾರಿಸನ್, ಆ ಆಶ್ರಮ ಬೆಳೆಸಿದ ಒಂದು ದಾದಾ ಅಂತ ಅವನ ಪಾತ್ರ ಅದರಲ್ಲಿ. ಅದರಲ್ಲಿ ಒಬ್ಬಳು ವಸುಧಾ ಅಂತ ಇರ್ತಾಳೆ, ಅವಳು ವಿಧವೆ. ಆದರೆ ಒಬ್ಬ ಲೇಖಕನ ಜೊತೆ ಆವಾಗಿನ ಕಾಲದಲ್ಲಿ ಒಂದು ಪ್ರೇಮ ಮಾಡ್ತಾಳು. ಅದಕ್ಕೆ ಅವ ವಸುಧಾಗೆ ಹೇಳ್ತಾ ಇರ್ತಾನೆ ಅದರಲ್ಲಿ ವಸುಧಾ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೇಹ ಅಂತಿರ್ತದೆ, ಅದೇ ರೀತಿ ಪ್ರತಿಯೊಂದು ದೇಹಕ್ಕೂ ಒಂದು ಆತ್ಮ ಅಂತಿರ್ತದೆ. ದೇಹಕ್ಕೆ ಕಲಿ ಹತ್ತಿದರೆ ತೊಳಿಬಹುದು, ತಿಕ್ಕಬಹುದು, ಅದು ಹೋಗಬಹುದು. ಆದರೆ ಆತ್ಮಕ್ಕೆ ಕಲಿ ಹತ್ತಿದರೆ ಏನು ಮಾಡಿದರೂ ಹೋಗುದಿಲ್ಲ ವಸುಧ. ಅದಕ್ಕೆ ನಿನ್ನ ಆತ್ಮಕ್ಕೆ ಕಲಿ ಹತ್ತಂಗೆ ನೋಡ್ಕೊ, ಜೀವನದಾಗ ಆತ್ಮಕ್ಕೆ ಕಲಿ ಹತ್ತದಂಗೆ ನೋಡ್ಕೊ.
1: ಅದ್ಭುತ ಸರ್.
0: ಇದು ಬಹಳ ಒಂದು ಅದ್ಭುತವಾದ ನಾಟಕನೂ ಅದ್ಭುತವಾಗಿತ್ತು. ಆಮೇಲೆ ಮೊನ್ನೆ ನಮ್ಮ ಎಲ್ ಎಸ್ ಶಾಸ್ತ್ರಿಯವರು ಭಾನುಮತಿ ಅಂತ ಅವ್ರು ಬರೆದದ್ದು, ನಾನು ನಿರ್ದೇಶನ ಮಾಡಿದೆ. ನಮ್ಮ ಮಿಸ್ಸೆಸ್ ಅದನ್ನು ಭಾನುಮತಿ ಪಾತ್ರ ಮಾಡಿದ್ರು, ಪೌರಾಣಿಕ ನಾಟಕ. ಅದರಲ್ಲಿ ಇದೊಂದದು, ಅಂದರೆ ಅವಳು ಭಾನುಮತಿ ಇದು ಪಾತ್ರದ್ದು. ಅಂದರೆ ಅದರಲ್ಲಿ ಭಾನುಮತಿ ಭೀಷ್ಮ ಪಿತಾಮಹ ಪ್ರಶ್ನೆ ಮಾಡ್ತಾಳೆ, ನೀ ಯಾಕೆ ಸುಮ್ಮನಿದ್ದೆ ಅವಾಗ, ನೀನು ಏನೇನೋ ಮಾಡ್ಬೋದಾಗಿತ್ತು, ಯಾಕೆ ಮೌನವಾಗಿದ್ದೆ ಅಂತ. ಮೌನ ಯಾವಾಗಲೂ ಬಂಗಾರ ವನಿಸುವುದಿಲ್ಲ ತಾತ, ಮೌನ ಹಲವು ಸಲ ಅಪಾಯಕಾರಿಯೂ ಆಗಬಹುದು. ಪಾಂಡವರ ಪತ್ನಿ ಪಾಂಚಾಲಿಯನ್ನು ಅಂದು ದುಶ್ಯಾಸನ ಎಳೆದು ತಂದು ಸಭೆಯಲ್ಲಿ ಸೀರೆಯನ್ನು ಎಳೆಯುತ್ತಿರುವಾಗ ದುರ್ಯೋಧನ ಶಕುನಿ ಕರ್ಣಾದಿಗಳೆಲ್ಲ ಅದನ್ನು ನೋಡಿ ಗಹಸಿ ನಗುತ್ತಿರುವಾಗ ಅಲ್ಲಿ ಆಗಿರುವುದು ಒಂದು ಹೆಣ್ಣಿನ ಮಾನಭಂಗವಲ್ಲ ತಾತ, ಇಡೀ ಕುರುಕುಲದ ಮಾನಭಂಗ, ಈ ಲೋಕದ ಪ್ರತಿಯೊಬ್ಬ ಮಹಿಳೆಯ ಮಾನಭಂಗ. ನನ್ನ ಪೂಜ್ಯ ಭೀಷ್ಮ ಪಿತಾಮಹ ಗುರು ದ್ರೋಣಾಚಾರ್ಯ ಕೃಪಾಚಾರ್ಯರು ಅದನ್ನು ನೋಡುತ್ತಾ ಮೌನವಾಗಿ ಕುಳಿತಿದ್ರಲ್ಲ ನಾ ತಾತ, ಏಕೆ ಮೌನವಾಗಿ ಕುಳಿತಿದ್ರಿ ಏಕೆ?
1: ಒಂದು ಹೆಣ್ಣಿನ ನೋವು ಒಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತ ಅಂದ್ರೆ, ಇವಳು ವೈರಿ ಕುಲದ ಒಂದು ಹೆಣ್ಣು ಮಗು ಆಗಿದ್ರು ಸಹ ಅವಳಿಗೆ ಆ ನೋವು ಅರ್ಥ ಆಗುತ್ತೆ.
0: ಹೆಂಡತಿ ಕೇಳ್ತಾಳೆ, ಭಾನುಮತಿ ಹೋಗಿ ನೀ ಯಾಕೆ, ಅದು ಬರೀ ಒಂದು ಹೆಣ್ಣಿಂದ ದ್ರೌಪದಿಗಾದ ಅಪಮಾನ ಅಲ್ಲದು ಅಂತ. ಅದನ್ನ ನಾನು ಮನೆಯಲ್ಲಿ ನನಗೆ ನಿರ್ದೇಶಕನಾಗಿ ಅದು ಹೆಂಗ್ ಟೋನ್ ಬರಬೇಕು, ಯಾವ ರೀತಿ ಬರಬೇಕು, ಯಾಕಂದ್ರೆ ಅದರಲ್ಲಿ ಆವೇಶನೂ ಇದೆ, ವಿಷಾದನೂ ಇದೆ, ದುಃಖನೂ ಇದೆ, ಸಿಟ್ಟು ಇದೆ. ಆದ್ರೆ ಭೀಷ್ಮ ಪಿತಾಮಹಗ ಬಹಳ ಜೋರಾಗಿ ಸಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ವಯಸ್ಸು ಅವನ ಸ್ಥಾನ ನೋಡ್ಕೊಂಡು ಮಾತಾಡಬೇಕು. ಸೊ ಒಂದು ಹೆಣ್ಣು, ಅದಕ್ಕೆ ನಾನು ಆಕೆ ನನ್ನ ಮಿಸ್ಸೆಸ್ ಕಲಿಸ್ಬೇಕಾದ್ರೆ ಆಕೆ ಹೇಳ್ತಿದ್ದೆ, ಈಗ ಮನೆ ಗಂಡ ಹೆಂಡತಿದು ಯಾವುದೇ ಕಾರಣಕ್ಕೆ ಗಂಡ ಒಂದೇನೋ ತಪ್ಪು ಮಾಡಿದ್ದಾನೆ, ಒಂದು ಹೆಂಡತಿ ಯಾವ ರೀತಿ ಗಂಡಗೆ ಇದು ಮಾಡ್ತಾಳೆ, ಗಂಡ ಅವನು ಎಷ್ಟೇ ಅಂದರು ಹೊಡೆದು ಜಗಳ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಕೇಳ್ತಾಳಲ್ಲ, ಇಷ್ಟು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಲ್ರಿ, ಯಾಕೆ ಹಿಂಗೆ ಮಾಡಿದ್ರಿ, ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಅದರಲ್ಲಿ ಆವೇಶ ಇದೆ, ಸಿಟ್ಟು ಇದೆ, ದುಃಖನೂ ಇದೆ,
1: ಹಕ್ಕು ಇದೆ,
0: ಹಕ್ಕು ಇದೆ. ಅದು ನಂಗೆ ಬೇಕು ಅಂತ ಆಕೆಗೆ ಒಂದು 100 ಸಲ ಮಾಡಿಸಿರ್ಬೇಕು. ನಾನು ಅದನ್ನು ಎಷ್ಟು ಸಲ ಮಾಡ್ತಿ, ಇಲ್ಲ ಹಿಂಗೆ ಬರಬಾರ್ದು ಹಿಂಗೆ ಬರಬೇಕು ಅಂತ ಹೇಳಿ ಪ್ರತಿ ಸಲ. ಬಟ್ ಅದೇನು ಅವ ಸ್ಟೇಜ್ನಲ್ಲಿ ತೊಗೊಂಬಂದಲ್ಲ ಅವಳು ನಿಜವಾಗಲೂ ಅದು. ಸೊ ಇವು ಸಂಭಾಷಣೆಗಳು ಏನಿದಾವಲ್ಲ, ಆ ಸಂಭಾಷಣೆ ಬರೀ ಸಂಭಾಷಣೆ ಅಂತ ಹೇಳಿದರೆ ಆಗುವುದಿಲ್ಲ, ಪ್ರೇಕ್ಷಕರಿಗೆ ಮುಟ್ಟುವುದಿಲ್ಲ. ಪ್ರತಿಯೊಂದು ಶಬ್ದಕ್ಕೂ ಒಂದು ಅಕ್ಷರಕ್ಕೂ ಒಂದು ವಾಕ್ಯಕ್ಕೂ ಒಂದು ಭಾವನೆ ಇರ್ತದೆ. ಆ ಭಾವನೆ ಜೊತೆ ಜೊತೆಗೆ ಮುಟ್ಟಿಸಿದ್ರೆ ಮಾತ್ರ ಪ್ರೇಕ್ಷಕರಿಗೆ ಮುಟ್ಟುತ್ತೆ, ಅದು ಫಲಕಾರಿ ಆಗ್ತದೆ. ಸುಮ್ಮನೆ ಹೇಳಿದರೆ ಪ್ರೇಕ್ಷಕರು ಮೊಬೈಲ್ ತೆಗೆದು ನೋಡ್ಕೊತ ಕೂತ್ಬಿಡ್ತಾರೆ. ನಾನು ನಮ್ಮ ಕಲಾವಿದರಿಗೆ ಅದನ್ನೇ ಹೇಳಿದ್ರು, 90 ನಿಮಿಷ 500, 200, 300 ಪ್ರೇಕ್ಷಕರಲ್ಲಿ ಒಬ್ಬನೂ ಮೊಬೈಲ್ ತೆಗಿಲಿಲ್ಲ ಅಂತಂದರೆ ನಿಮ್ಮ ನಾಟಕ ಯಶಸ್ವಿ.
1: ಯಶಸ್ವಿ ಖಂಡಿತ ಸರ್.
0: ಸೊ ಅದಕ್ಕೆ ಈ ಸಂಭಾಷಣೆಗಳು ಏನಿದಾವಲ್ಲ, ನಾನು ಭಾಳ ಕೆಲಸ ಮಾಡ್ತೀನಿ ಸಂಭಾಷಣೆ ಮೇಲೆ. ನಾನು ಒಂದು ನಾಟಕನ ಕನಿಷ್ಠ ಒಂದು 50 ಸಲ ಓದ್ಕೊಂಡಿರ್ತೀನಿ ಆ ಸ್ಕ್ರಿಪ್ಟನ್ನು. ಅದರಲ್ಲಿ ಲೇಖಕ ಇದನ್ನು ಯಾಕೆ ಹಿಂಗೆ ಬರೆದಿರ್ಬೋದು, ಇದ್ರ ಹಿಂದೆ ಉದ್ದೇಶ ಏನಿದೆ, ಲೇಖಕನ ಉದ್ದೇಶನ ಅರ್ಥ ಮಾಡ್ಕೋಬೇಕಲ್ಲ. ಸೊ ಅದನ್ನು ಯಾವ ರೀತಿ ನಾನು ಅದನ್ನು ನಿರ್ದೇಶಕನಾಗಿ ಇಂಟರ್ಪ್ರಿಟೇಷನ್ ಮಾಡ್ತೀನಿ. ಯಾಕಂದರೆ ಒಂದೇ ನಾಟಕ ಒಂದೇ ಸಂಭಾಷಣೆ 10 ನಿರ್ದೇಶಕರು ಹೇಳಿದ್ರು 10 ಬೇರೆ ಬೇರೆ ಹೇಳಿರ್ತಾರೆ.
1: ಖಂಡಿತ ಸರ್, ಅವ್ರು ನೋಡುವ ದೃಷ್ಟಿಕೋನ
0: ದೃಷ್ಟಿ, ಅದಕ್ಕೆ ನನ್ನ ದೃಷ್ಟಿಕೋನ ಯಾವುದಿದೆ, ಲೇಖಕನ ದೃಷ್ಟಿಕೋನ ಯಾವುದೇ, ಅದ್ರ ಜೊತೆ ಜೊತೆ ಅದನ್ನು ನಾನು ಮಾಡಿಸ್ಬೇಕು, ಅದನ್ನು ನಾನು ನಟನ ಮುಖಾಂತರ ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕು. ಸೊ ಹೀಗಾಗಿ ಸಂಭಾಷಣೆಗಳು ಭಾಳ ಜನ ವಾಚಿಕ ಆಂಗಿಕ ಇವೆರಡು ಮುಖ್ಯ ಪಾತ್ರಗಳು. ಭರತಮುನಿ ನಾಟ್ಯಶಾಸ್ತ್ರದಲ್ಲಿ ಅದು ಹೇಳೋಗಿದ್ದಾನೆ, ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತ್ವಂ ವಂದೇ ಸಾತ್ವಿಕಂ ಶಿವಂ. ಇಡೀ ನಾಟ್ಯಶಾಸ್ತ್ರದ್ದು ಇದೊಂದು ಶ್ಲೋಕದಾಗ ಹೇಳ್ಬಿಟ್ಟು. ಆಂಗಿಕಂ ಭುವನ ಮೆಸ್ಸಿ ಅಂದ್ರೆ ನಿಮ್ಮ ಆಂಗಿಕ ಅಂದ್ರೆ ದೇಹದ ವಿವಿಧ ಭಾಗಗಳನ್ನು ಯೂಸ್ ಮಾಡಿ ಹಾವಭಾವಗಳ ಮುಖಾಂತರ ನಾನು ಮಾಡೋದು ಆಂಗಿಕ. ಅದರಿಂದ ಭುವನ ಮೆಸ್ಸಿ ಇಡೀ ಜಗತ್ತನ್ನು ತೋರಿಸ್ಬೋದು ನೀನು ಆಂಗಿಕ ಮುಖಾಂತರ. ವಾಚಿಕಂ ಸರ್ವವಾಂಗ್ಮಯಂ, ನೀವು ವಾಚಕದಿಂದ ಯಾವ ಭಾಷಾ ಗೊತ್ತಿಲ್ಲದವನು ಕೂಡ ನೀನು ಅದನ್ನು ಅರ್ಥ ಮಾಡಿಸ್ಬೋದು ಭಾವಗಳ ಮುಖಾಂತರ ಆ ವಾಚಕದಲ್ಲಿ. ಆಹಾರ್ಯಂ ಚಂದ್ರ ತಾರಾದಿ, ಆಹಾರ್ಯ ತಿನ್ನುವ ಆಹಾರ ಅಲ್ಲಿ ಸ್ಟೇಜ್ ಮೇಲೆ ನಾವೇನು ಕಾಸ್ಟ್ಯೂಮ್ ಹಾಕೊಂಡಿರ್ತೀವಿ ಅಥವಾ ಪ್ರಾಪರ್ಟಿ ಇಟ್ಟಿರ್ತೀವಿ, ಅಲ್ಲಿ ನೀ ಚಂದ್ರ ತಾರ್ಯಾದಿ ಕೂಡ ತಂದು ತೋರಿಸ್ಬೋದು ಅದರಲ್ಲಿ ಸ್ಟೇಜ್ ಮೇಲೆ. ಅದು ಎಲ್ಲಾನು ನಿಮ್ಮ ನಾಟಕದ ಪಾತ್ರ ಆಗ್ಬೋದು. ಇದ್ರ ಉದ್ದೇಶ ಏನು, ಕೊನೆಗೆ ಇಷ್ಟು ನಾಟಕ ಇಷ್ಟೆಲ್ಲ ಕೂಡ್ಕೊಂಡು ಮಾಡೋದೇನು? ತ್ವಂ ಒಂದೇ ಸಾತ್ವಿಕಂ ಶಿವಂ, ಸಾತ್ವಿಕವಾದ ನಾಟಕ ಸಾತ್ವಿಕವಾದನ್ನು ಪ್ರಸ್ತುತಪಡಿಸಿ ಶಿವನ್ನ ಮೆಚ್ಚಿಸ್ಬೇಕು ನಾನು. ಇಲ್ಲಿ ಶಿವ ಅಂದರೆ ದೇವರಲ್ಲ, ನನ್ನ ಪ್ರೇಕ್ಷಕ ವರ್ಗ, ಅವರಿಗೆ ನಾನು ಸಾತ್ವಿಕವಾದದ್ದನ್ನು ಕೊಟ್ಟು ಎಲ್ಲಾದ್ರ ಮುಖಾಂತರ ಒಂದು ನಾಟಕ ಪ್ರಸ್ತುತಿ ಮಾಡಬೇಕು ಅಂತ ಭರತ್ಮುನಿ ಹೇಳಿದ್ದಾರೆ. ಸೊ ಅದಕ್ಕೆ ಆಂಗಿಕ ವಾಚಿಕ ಬಹಳ ಮಹತ್ವದ್ದು. ಬರೀ ಆಂಗಿಕಕ್ಕೆ ಮಹತ್ವ ಕೊಟ್ಟರೆ ಅನ್ಲೆಸ್ ಮಾಯಂ ಗೇಮ್ ಇದ್ದಲ್ಲಿ ವಾಚಿಕ ಬರೋದಿಲ್ಲ. ಕೆಲವೊಂದು ಬರೀ ವಾಚಿಕದಲ್ಲಿ ಈಗ ಕಥಾಕಥನ ಅಂತ ಮಾಡ್ತಾರೆ, ಕೇಳಿರ್ಬೋದು, ನಾನು ಕನ್ನಡದಲ್ಲಿ ನಾನು ಮಾಡ್ತೀನಿ ಅದನ್ನ. ಆ ಕಥಾಕಥನದಲ್ಲಿ ಆಂಗಿಕ ಇರುವುದೇ ಇಲ್ಲ. ಒಂದು ನಾಲ್ಕು ಹೇಳ್ತೀನಿ, ಕಥಾಕಥನ ಏನು ಹೊಸದೇನಲ್ಲ ಅದು. ನೀವು ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಕೂರ್ಸ್ಕೊಂಡು ಕತಿ ಹೇಳ್ತಿದ್ದಲ್ಲ, ಅವರಾಗ ಒಬ್ಬ ದೆವ್ವಿತ್ತು ಅಂತ ಹೇಳಿದ ಆ ಮಕ್ಕಳು ಕಣ್ಮೊಂದು ದೆವ್ ಬರ್ತಿತ್ತು, ಅದು ಕಥಾಕಥನ. ಸತ್ಯನ ಪೂಜಾ ಕಥಾಕಥನೇ, ಕಲಾವತಿ ಲೀಲಾವತಿ ಅಂತ ಹೇಳಿ ಶುರು ಮಾಡಿದ್ರೆ ನಮ್ಮ ಕಣ್ಮುಂದು ಬರ್ತದೆ, ಅದು ಕಥಾಕಥನ. ಹಾಗಾಗಿ ವಾಚಿಕದ ಮುಖಾಂತರ ಅದನ್ನು ಅವ್ರ ಕಣ್ಣು ಮುಂದೆ ತರಿಸೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸಂಭಾಷಣೆಗಳು ನಾನು ಬಹಳ ಮಹತ್ವ ಕೊಡ್ತೀನಿ ಸಂಭಾಷಣೆ.
1: ಖಂಡಿತ ಸರ್. ಸರ್, ರಂಗಭೂಮಿಯ ಮೇಲಿನ ತಮ್ಮ ಪ್ರೀತಿ, ಕಲೆಯನ್ನ ಸಮಾಜದೊಂದಿಗೆ ಬೆಸೆದ ಒಂದು ತಮ್ಮ ಪ್ರಯತ್ನ ನಿಜಕ್ಕೂ ಪ್ರೇರಣಾದಾಯಕವಾಗಿದೆ. ಸ್ನೇಹಿತರೆ, ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೇಯಲಿ ವೇಣು ಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಗರಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಾಂಚು ನಾಟ್ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ, ಮೂರೇ ಮೂರು ಪೆಗ್ಗಿಗೆ. ಗಾಯಕರು ಚಂದನ್ ಶೆಟ್ಟಿ, ಆಲ್ಬಂ ಮೂರೇ ಮೂರು ಪೆಗ್ಗು. ಹಾಡಿನ ಕೇಳಿ ಆನಂದಿಸಿ.

ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಬಲ್ಮಾ. ಚಿತ್ರ ಟಗರು, ಗಾಯಕರು ಚರಣ್ ರಾಜ್ ಹಾಗೂ ಸಿದ್ಧಾರ್ಥ್ ಫಿಲ್ಮನ್ನು ಹಾಡನ್ನು ಕೇಳಿ ಆನಂದಿಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಬಾಂಡಿಂಗ್, ಚಿತ್ರ 777 ಚಾರ್ಲಿ, ಗಾಯಕರು ನುಬಿನ್ ಪಾಲ್ ಹಾಗೂ ಪಂಚಮ್ ಜೀವ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಮಂಜುನಾಥ್ ಪೈ. ನಾನು ಮುಂದಿನ ಗೀತೆ ತುಂಬಾ ನೋಡ್ಬೇಡಿ. ಗಾಯಕರು ವಿ ಹರಿಕೃಷ್ಣ, ಚಿತ್ರ ಅಣ್ಣಾ ಬಾಂಡ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದೆ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೈನುಧ್ವನಿ 90.4 FM, ಇದು KLE ಕನ್ನಡ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣು ಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಮಹಿಳಾ ವೇದಿಕೆ ಕಾರ್ಯಕ್ರಮ. ಇಂದಿನ ವಿಷಯ ಮಹಿಳೆ ಮತ್ತು ವೈವಾಹಿಕ ಜೀವನ. ಈ ವಿಷಯದ ಕುರಿತು ಚರ್ಚೆ ನಡೆಸಲಿದ್ದಾರೆ ಬೆಳಗಾವಿಯ ಹೆಸರಾಂತ ಲೇಖಕಿ ಶ್ರೀಮತಿ ಆಶಾ ಎಂ ಕನ್ನಡಿಯವರು, ನಿವೃತ್ತ ಪ್ರಾಚಾರ್ಯರಾದ ಶ್ರೀಮತಿ ರಾಜನಂದ ಗಾರ್ಗಿಯವರು ಹಾಗೂ ಬೆಳಗಾವಿಯ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಛಾಯಾ ಜೋಶಿಯವರು.
1: ನಮಸ್ಕಾರ, ನಾನು ಆಶಾ ಅಂತ ಮಾತಾಡೋದು. ಇವತ್ತು ಮಹಿಳಾ ವೇದಿಕೆಯಲ್ಲಿ ನನ್ನೊಂದಿಗೆ ಇನ್ನಿಬ್ಬರು ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಚರ್ಚೆಯ ವಿಷಯ ಮಹಿಳೆ ಬದುಕಿನಲ್ಲಿ ವೈವಾಹಿಕ ಜೀವನ ಅಂತ. ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರುವವರು ಶ್ರೀಮತಿ ಛಾಯಾ ದೋಸಿ ಅಂತ, ಗೃಹಿಣಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ, ಹಾಗೂ ಇನ್ನೋರು ಪ್ರೊಫೆಸರ್ ರಾಜನಂದ ಗಾರ್ಗಿ ಅಂತ. ಇವತ್ತು ನಮ್ಮ ಚರ್ಚೆಯ ವಿಷಯ ಮಹಿಳೆ ಬದುಕಿನಲ್ಲಿ ವೈವಾಹಿಕ ಜೀವನ ಅಂತ. ಇವತ್ತು ನಾವು ಈ ವಿಷಯ ಕುರಿತು ವಿಷಯ ಪ್ರಸ್ತಾವನೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮಹಿಳೆ ಬದುಕಿನಲ್ಲಿ ಮದುವೆ ಎನ್ನುವುದರ ಎರಡನೆಯ ಘಟ್ಟ. ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ದಾಟಿಕೊಂಡು ಬಂದಾಗ ಮದುವೆಯ ಘಟ್ಟಕ್ಕೆ ಬಂದು ನಿಲ್ಲುವಂತಹ ಅತ್ಯಂತ ಅಪರೂಪದವಾದಂತಹ ಒಂದು ಕಾಲಘಟ್ಟ ಅಂತ ನಾವು ಹೇಳ್ಬೋದು. ಅಂತಹ ಮದುವೆಯ ಬದುಕು ಮಹಿಳೆಯ ಬದುಕಿನಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋ ವಿಷಯ ಕುರಿತು ನಾವು ಚರ್ಚಿಸ್ತಾ ಇದ್ದೀವಿ. ಇವಾಗ ನಾನು ಛಾಯಾ ದೋಸಿ ಅವರ ಹತ್ರ ಮಾತಾಡ್ತಾ ಇದ್ದೀನಿ. ಛಾಯಾ ಅವರೇ, ತಾವು ತಾಕಷ್ಟು ಹಿರಿಯರು, ವೈವಾಹಿಕ ಸುದೀರ್ಘವಾದ ಜೀವನ ನಡೆಸಿಕೊಂಡು ಬಂದಂತವರು, ತಮ್ಮ ಅನುಭವಗಳನ್ನು ತಾವಿಲ್ಲಿ ಹಂಚಿಕೋಬೇಕು. ತಮ್ಮ ಜೀವನದಲ್ಲಿ ವೈವಾಹಿಕ ಬದುಕು ಯಾವ ರೀತಿಯಾಗಿ ಸಾಫಲ್ಯತೆಯನ್ನು ಪಡೆದಿದೆ, ಯಾವ ಎಂಥ ತಿರುವು ತಮ್ಮ ಬದುಕಿನಲ್ಲಿ ಬಂತು ಅಂತ ನಮ್ಮ ಜೊತೆ ತಾವು ಹಂಚ್ಕೋಬೇಕು.
2: ನಮಸ್ಕಾರ. ನಾನು ಮೊದಲೇದಾಗಿ ಹೇಳಬೇಕಂದ್ರೆ, ಒಂದು ಗುಜರಾತಿ ಕುಟುಂಬದಿಂದ ಬಂದವಳು. ನಮ್ಮ ಗುಜರಾತಿ ಸಂಸ್ಕೃತಿಯಲ್ಲಿ ಎಷ್ಟೊಂದು ನಿಯಮ ನಿತ್ಯ ಸಂಸ್ಕೃತಿ ಇರತ್ತಂತೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ನಾನು ಗೋಕಾಕ್ಪಟ್ಟಣಕ್ಕೆ ಮದುವೆ ಆದ ಬಂದ್ಮೇಲೆ ಅಲ್ಲಿ ಒಂದು ಸಂಸ್ಕೃತಿಗೆ ಹೊಂದ್ಕೋಬೇಕಾದ್ರೆ ಬಹಳ ಕಷ್ಟ ಆಯ್ತು ನನಗೆ. ಹೊಸ ಮನೆ, ಹೊಸ ಜನ, ಅತ್ತೆ ಮಾವ, ಗಂಡ, ಭಾವ, ಮೈದುನ, ಈ ತರ ಎಲ್ಲರ ಜೊತೆಗೂ ನಾನು ಎಲ್ಲರ ಸ್ವಭಾವವನ್ನು ಅರಿತುಕೊಂಡು ಹೊಂದ್ಕೋಬೇಕಾದ್ರೆ ಮೊದಲು ನನಗೆ ಬಹಳ ಕಷ್ಟ ಆಯಿತು. ಆದರೆ ಆ ದಿನದಲ್ಲಿ ನನ್ನ ಅತ್ತೆಯವರು ನನಗೆ ಬಹಳ ಒಂದು ಸಹಕಾರವನ್ನು ಕೊಟ್ಟರು. ಯಾಕಂದರೆ ನನ್ನ ತಾಯಿ ಮನೆಯಲ್ಲಿ ಇದ್ದಂಥ ಸಂಸ್ಕೃತಿ ಹಾಗೂ ಇಲ್ಲಿ ಪಟ್ಟಣಕ್ಕೆ, ಗೋಕಾಕ್ ನಗರಕ್ಕೆ ಬಂದಮೇಲೆ ಅವ್ರ ಮನೆಯಲ್ಲಿ ಇರುವಂಥ ಕೆಲವೊಂದು ಸಂಸ್ಕೃತಿಗಳಾಯಿತು, ನಿಯಮ ನಿತ್ಯ ಆಯಿತು, ಅಡುಗೆ ಆಯಿತು, ಎಲ್ಲದರಲ್ಲೂ ಬಹಳ ಒಂದು ಅಜಗಜಾಂತರ ಇತ್ತು. ಯಾಕಂದರೆ ನಾನು ಹಳ್ಳಿಯಿಂದ ಬಂದವಳು, ಅಲ್ಲಿ ಟೈಮ್ ಟೈಮಲ್ಲೇ ಊಟ ಆಯಿತು, ನಾಷ್ಟ ಆಯಿತು, ಇದೆಲ್ಲ ಮಾಡ್ತಿರ್ಲಿಲ್ಲ. ಆದರೆ ಇಲ್ಲಿ ಸಿಟಿಯಲ್ಲಿ ಬಂದಮೇಲೆ ಈ ನನ್ನ ಗುಜರಾತಿ ಸಂಸ್ಕೃತಿಯಲ್ಲಿ ನಿಯಮ ನಿತ್ಯ, ಆಮೇಲೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಇದೆಲ್ಲ ಹೊಂದ್ಕೋಬೇಕಾದ್ರೆ ಬಹಳ ಕಷ್ಟ ಆಯಿತು. ಆ ಒಂದು ಎಲ್ಲ ಇದರಲ್ಲಿ ಮುಂದುವರಿಬೇಕಂದ್ರೆ ಸಾಕಷ್ಟು ದಿವಸಗಳು ಹೋದು. ಬರಬರುತ್ತಾ ಅದಕ್ಕೆ ಹೊಂದ್ಕೊಂಡು ನನ್ನನ್ನು ನಾನು ಅಂದರೆ ನನ್ನನ್ನು ನಾನು ಆ ಒಂದು ಸಂಸ್ಕೃತಿಗೆ, ಆ ಒಂದು ನಿಯಮ ನೀತಿಗೆ, ನನ್ನ ತಂದೆ ತಾಯಿ ಹೇಳಿಕೊಟ್ಟಂತ ಒಂದು ಪರಿಪೂರ್ಣತೆಯಿಂದ ನಾನು ಅಲ್ಲಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡೇನು.
1: ಈಗ ಛಾಯಾ ಅವರು ಮಾತಾಡ್ತಾ ಇದ್ದಾಗ, ಒಬ್ಬ ಅಪ್ಪಟ ಗೃಹಿಣಿ ಮದುವೆ ಆದ ನಂತರ ಒಬ್ಬ ಅಪ್ಪಟ ಗೃಹಿಣಿ ಬದುಕು ಹೇಗೆ ಬದಲಾವಣೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಬಹುಶಃ ಇದಕ್ಕಿಂತ ಭಿನ್ನವಾಗಿ ಬಹುಶಃ ನಂದಾ ಅವ್ರ ಜೀವನ ಇರ್ಬೋದು ಅನ್ಕೊಂತೀನಿ. ಈ ವಿಷಯವಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನಂದಾ?
3: ಹೌದು, ಇದು ಒಂದು
1: ಬದುಕಿನ ಸುಂದರ ಘಟ್ಟ ಅಂತ ನೀವು ಅನ್ಕೊಂಡಿರ್ತೀರಿ, ಬದಲಾವಣೆ ಅಂತ ಅನ್ಕೊಂಡಿರ್ತೀರಿ.
3: ವಿವಾಹ ಒಂದು ಜೀವನದ ಬಹಳ ಮುಖ್ಯವಾದ ಘಟ್ಟ ಅಂತ ಅನ್ನಿಸ್ತದೆ. ಯಾಕಂತಂದರೆ ವಿವಾಹದ ನಂತರ ಒಬ್ಬ ಮಹಿಳೆಯ ಸಂಪೂರ್ಣ ಜೀವನದ ಚಿತ್ರಣವೇ ಬದಲಾಗ್ತದೆ. ಎಲ್ಲಕ್ಕಿಂತ ಮೊದಲೇದಾಗಿ ಹೆಸರೇ ಬದಲಾಗ್ಬಿಡ್ತದೆ. ನಾವು ಚಿಕ್ಕಂದಿನಿಂದ ನಾವು ಯಾವ ಹೆಸರಿನಿಂದ ನಮ್ಮನ್ನು ನಾವು ಗುರುತಿಸ್ಕೊಂಡಿರ್ತೀವಿ ಆ ಹೆಸರನ್ನು ಮರೆತು ಹೊಸ ಹೆಸರನ್ನು ನಮ್ಮದಾಗಿಸ್ಕೊಳ್ಬೇಕು. ಕೆಲವು ಮನೆಗಳಲ್ಲಂತೂ ಫಸ್ಟ್ ನೇಮನ್ನು ಕೂಡ ಬದಲಾಯಿಸಿ ಬೇರೆ ಹೆಸರನ್ನೇ ಇಟ್ಟು ಬಿಡ್ತಾರೆ. ಆದರೆ ನನಗೆ ಆ ರೀತಿ ಏನು ಹೆಸರೇನು ಬದಲಾವಣೆ ಮಾಡಲಿಲ್ಲ. ಆದರೆ ಸರ್ನೇಮ್ ಮಾತ್ರ ಚೇಂಜ್ ಆಗಿ ಬಿಕಾಜಿ ಇದ್ದಿದ್ದು ಗಾರ್ಗಿ ಅಂತ ಆಯಿತು. ಅದನ್ನು ರೂಢಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಸ್ವಲ್ಪ ದಿನ ನನಗೆ ಪ್ರಯತ್ನ ಪಡಬೇಕಾಯಿತು. ಆದರೆ ಹಾಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೇವೆ. ನಮ್ಮ ಸ್ನೇಹಿತರು ಎಷ್ಟು ಅಂದರೆ, ಕೆಲವು ಸ್ನೇಹಿತರನ್ನು ನಾವು ದಿನ ನೋಡದೇ ಇದ್ದರೆ ನಮಗೆ ಊಟನೇ ರುಚಿ ಆಗ್ತಿರ್ಲಿಲ್ಲ. ಅಂಥ ಸ್ನೇಹಿತರನ್ನು ಬಿಟ್ಟು ಅವ್ರ ಜೊತೆ ತಿಂಗಳಾನ್ಗಟ್ಟಲೆ ಮಾತಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಅಂದರೆ, ಕೆಲವೊಂದು ಒಂದೊಂದ್ಸರ್ತಿ ಅವರನ್ನು ಬಿಟ್ಟು ನಾನು ಹೇಗೆ ಜೀವಿಸ್ತೀನಿ ಅನ್ನುವಂಥ ಒಂದು ಯೋಚನೆ ಬರಲಾರದೆ ಇರುವಂಥ ಆತ್ಮೀಯ ಸ್ನೇಹಿತರನ್ನು ಕೂಡ ಬಿಟ್ಟು ಬೇರೆ ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಯರನ್ನು ಭೇಟಿ ಆಗಬೇಕು ಅಂತಂದರೆ ಮನೆಯಲ್ಲಿ ಅತ್ತೆ ಮಾವನ ಒಪ್ಪಿಗೆಯನ್ನು ಪಡೆದು ಆಮೇಲೆ ಹೋಗುವಂಥ ಒಂದು ಪರಿಸ್ಥಿತಿ. ಮನೆಯಲ್ಲಿ ಏನೂ ಮಾಡದೆ ಆರಾಮಾಗಿ ಕಾಲೇಜ್ಗೆ ಹೋಗಿ ಅಡ್ಡಾಡ್ಕೊಂಡು ಇದ್ದಂಥ ನಾನು ಅಲ್ಲಿ ಹೋಗಿ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮಾಡುವಂಥ ಒಂದು ಪರಿಸ್ಥಿತಿ. ಆಮೇಲೆ ಪ್ರತಿಯೊಂದನ್ನು ನನ್ನ ವರ್ತನೆಗೆ, ಅಂದರೆ ನಾನು ಏನು ಮಾಡಬೇಕು, ಎಷ್ಟು ಗಂಟೆಗೆ ಏಳಬೇಕು, ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕೂತ್ಕೊಳ್ಬೇಕು, ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ನಿಲ್ಲಬೇಕು, ಪ್ರತಿಯೊಂದಕ್ಕೂ ಒಂದು ಬಂಧನ, ಅಂದರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥ ಒಂದು ನನ್ನ ವರ್ತನೆಯಲ್ಲಿ ಕೂಡ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿ. ಹಾಗೆ ನನ್ನ ಸಮಯ ಅದರ ಮೇಲೆ ಕೂಡ ನನಗೆ ಅಧಿಕಾರ ಇಲ್ಲ. ಯಾವ ಟೈಮ್ನಲ್ಲಿ ನಾನು ಏನು ಮಾಡಬೇಕು ಅನ್ನೋದನ್ನು ಬೇರೆಯವರು ನಿರ್ಧಾರ ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಇದೇ ಮಾಡಬೇಕು, ಈ ಟೈಮ್ನಲ್ಲಿ ಇದೇ ಮಾಡಬೇಕು. ಆಮೇಲೆ ಗಂಡನಿಗೆ ಏನು ಕೆಲಸ ಹೇಳಬಾರ್ದು, ಎಲ್ಲ ಕೆಲಸ ನಾವೇ ಮಾಡಬೇಕು, ಬೇರೆ ಯಾರಿಗೂ ಏನೂ ಹೇಳಂಗಿಲ್ಲ. ಎಲ್ಲ ಸಂಪ್ರದಾಯಗಳನ್ನು ಬದಲಾಯಿಸಿ, ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಏನು ನಾವು ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ವಿ, ಆ ಸಂಪ್ರದಾಯಗಳ ಹೊರತಾಗಿ ಅವ್ರ ಮನೆಯಲ್ಲಿ ಯಾವ ರೀತಿಯ ಸಂಪ್ರದಾಯಗಳಿದ್ವು ಅದನ್ನೆಲ್ಲ ನಾನು ಪಾಲಿಸಬೇಕಾದಂಥ ಪರಿಸ್ಥಿತಿ ಈ ರೀತಿ. ಆಮೇಲೆ ನನಗೇನು ಬೇಕು ನನಗೇನು ಬೇಡ ಅನ್ನುವಂಥ ಒಂದು ಅಂಶಗಳೇ ಮರೆತು ಹೋಗುವಂಥ ಪರಿಸ್ಥಿತಿ ಇವೆಲ್ಲ ನಾವು, ಅಂದರೆ ಬಹುಶಃ ಈಗಿನ ಕಾಲದಲ್ಲಿ ಇಷ್ಟು ಬದಲಾವಣೆ ಆಗಲಿಕ್ಕಿಲ್ಲ, ಆದರೆ ನಮ್ಮ ಕಾಲದಲ್ಲಿ ನಾನು ಮದುವೆಯಾಗಿ ಅತ್ತೆ ಮನೆಗೆ ಹೋದಾಗ ನಾನು ಅನುಭವಿಸಿದ ಈ ಒಂದು ಅನುಭವ.
1: ಬಹುಶಃ ನಿಮ್ಮ ಅನುಭವನ ಕೇಳ್ತಿದ್ದಾಗ ಬಹುಶಃ ಹೆಣ್ಮಗಳು ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡಂತಹ ಬದುಕು, ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಂತಹ ಬದುಕು, ತನ್ನ ಕರ್ತವ್ಯಗಳಿಗೆ ತಾನು ನಿಷ್ಠರಾಗಿ ತನ್ನ ಬದುಕನ್ನೇ ಬದಲಾವಣೆ ಮಾಡಿಕೊಂಡಂತಹ ಒಂದು ಘಟ್ಟ ಸನ್ನಿವೇಶ ಅಂತ ನಾವು ಮದುವೆ ಆದವರು ಅನ್ಕೋತೀವಿ. ಆದರೆ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲರಿಗೂ ಕುತೂಹಲ ಭಾಳ ಇರುತ್ತೆ. ನಾನು ಮದುವೆ ಆಗಬೇಕು, ನೋಡೋಕೆ ಬಂದವರೆಲ್ಲ ನನ್ನನ್ನೇ ಒಪ್ಪಬೇಕು, ನಾನು ಭಾಳ ಸುಂದರಿ, ನಾನು ಭಾಳ ಚೆನ್ನಾಗಿದ್ದೀನಿ ಅಂತ ನಾನು ಮದುವೆ ಮಾಡಿಕೊಂಡ್ರು. ಈ ಎಲ್ಲ ಕನಸುಗಳನ್ನ ಹೊತ್ತು ಬಹುಶಃ ಭಾಳ ಚಂದದೆ ನೀನು, ಭಾಳ ಶ್ರೀಮಂತರ ಹುಡುಗಿ ಅದೇನಂತ ಮದುವೆ ಮಾಡ್ಕೊಳಕತ್ತಾರ, ಅತ್ತಿ ಮನೆಯಲ್ಲಿ ಭಾಳ ನನಗೆ ಗ್ರೇಸ್ ಸಿಗುತ್ತೆ ಅಂತ ಕನಸುಗಳನ್ನ ಹೊತ್ಕೊಂಡು ಹೋದವರೇ ಭಾಳ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಅವಳ ಜೊತೆ ಸಾಕಷ್ಟು ಸಂಪತ್ತು, ವರದಕ್ಷಿಣೆ, ಬಟ್ಟೆ ಎಲ್ಲವನ್ನೂ ಹೆಣ್ಮಗಳು ತಗೊಂಡು ಹೋಗೋದ್ರಿಂದ ಅವಳಿಗೊಂದು ಗೌರವ ಸ್ಥಾನ ಸಿಗುತ್ತೆ, ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ದೃಷ್ಟಿಯಿಂದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವಳನ್ನ ಗಂಡನ ಮನೆಗೆ ಕಳಿಸ್ತಾರೆ. ಅದೇ ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾಳೆ. ಹಳ್ಳಿ ಹುಡುಗಿ ಶಹರಕ್ಕೆ ಬರಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ಮದುವೆ ಆಗಿರ್ತಾಳೆ. ಪಟ್ಟಣದ ಹುಟ್ಟಿ ಮಹಾನಗರಕ್ಕೆ ಹೋಗೋ ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ತವ್ರ ಮನೆಯಲ್ಲಿ ಬಡವರ ಮನೆ ಹುಡುಗಿನ ಶ್ರೀಮಂತರ ಮನೆ ಹೋದ ಇನ್ನಷ್ಟು ನನಗೆ ಫೆಸಿಲಿಟಿ ಸಿಗ್ಬೋದು, ಗೌರವ ಪ್ರತಿಷ್ಠೆಗಳು ಸಿಗ್ಬೋದು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಹೋದಂಥ ಹೆಣ್ಣುಮಗಳಿಗೆ ಅವಳು ನೀವು ಹೇಳಿದಾಗೆ ಹೆಸರುಗಳನ್ನ ಹಿಡ್ಕೊಂಡು ಬದಲಾವಣೆ ಮಾಡಿಕೊಂಡು ಹೆಣ್ಣು ಮದುವೆ ನಂತರ ಜೀವನವನ್ನು ಸಾಗಿಸ್ಕೋಬೇಕು ಅಂತಹ ಒಂದು ಬಂಧನದ ಜೀವನವನ್ನು ನಾವು ಹೆಣ್ಮಕ್ಕಳು ನಗುನಗುತ್ತಾ ಒಪ್ಕೊಂಡ್ಬಿಡ್ತೀವಿ. ಯಾಕಂದರೆ ನನ್ನ ಮದುವೆ ಆಯಿತು, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಕ್ತು, ಒಂದು ನಮಗೆ ಪ್ರತಿಷ್ಠೆ, ಮದುವೆ ಆದ ಹೆಣ್ಣುಮಗಳು ಅವಳಿಗೆ ಬೇಗ ಮದುವೆ ಆಗಿಬಿಡ್ತು. ಬೇಗ ಮದುವೆ ಆಗೋದು ಲೇಟ್ ಮದುವೆ ಆಗೋದು ಕೂಡ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಬೇಗ ಮದುವೆ ಆದವ್ರು ನಾವು ನೋಡ್ಕಿಂತ ಭಾಳ ಚಲೋದೇನಿ, ಭಾಳ ಚಂದದೇನಿ, ಅದಕ್ಕೆ ನಾನು ಜಲ್ದಿ ಮದುವೆ ಆಯ್ತು ಒಂದು ಪ್ರತಿಷ್ಠೆ ಸುದ ಬಹಳಲ್ಲೇ ಹೆಣ್ಮಕ್ಳ ಸ್ಪರ್ಧೆಯನ್ನು ತಂದು ಒಡ್ಡುವುದಂತಹ ಈ ಒಬ್ಬರು ನೀವು ಆಧುನಿಕ ಮಹಿಳೆ, ನೀವೊಬ್ಬರು ಜಾಬ್ ಹೋಲ್ಡರ್ ಆಗಿ, ಒಬ್ಬೊಬ್ಬರೊಬ್ಬರು ಗೃಹಿಣಿಯಾಗಿ ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದಾಗ ಬಹುಶಃ ನಾನು ಈ ನಿಟ್ಟಿನಲ್ಲೇ ಬರ್ತೀನಿ. ನಾನು ಒಬ್ಬಳು ಗೃಹಿಣಿ ಕೂಡ. ನಮ್ಮನ್ನು ನಾವು ಪ್ರತಿಯೊಂದು ವಿಷಯದಲ್ಲಿ, ನೀವು ಪ್ರತಿಯೊಂದು ಸಂಗತಿಗಳಲ್ಲಿಯೂ ನಮ್ಮನ್ನು ನಾವು ಬದಲಾವಣೆ ತಂದುಕೊಂಡು ನಮ್ಮಲ್ಲಿಯೇ ನಾವು ಬದಲಾವಣೆಗಳನ್ನ ತರ್ತೀವಿ. ಬಹುಶಃ ನಾವು ಅವ್ರ ಮನೆಗೆ ಹೋದಾಗ ಅವರಲ್ಲಿ ನಾವು ಯಾವ ಬದಲಾವಣೆಗಳನ್ನ ತರೋದಿಲ್ಲ. ಪ್ರತಿಯೊಂದು ಬದಲಾವಣೆಗಳಿಗೆ ನಮ್ಮನ್ನ ನಾವೇ ಒಡ್ಡಿಕೊಂಡು ಬದುಕ್ತೀವಿ. ಅವ್ರ ಸ್ವಭಾವ, ಊಟ, ಉಡುಗೆ, ತೊಡುಗೆ, ಅವರ ಮನೆಯ ಸಂಪ್ರದಾಯ, ಪ್ರತಿಯೊಂದಕ್ಕೂ ನಾವೇ ಬದಲಾಗಬೇಕು. 10 ಜನರ ವಿಚಾರಗಳಿಗೆ ಒಂದು ಹೆಣ್ಣು ಬದಲಾಗುವಂತಹ ಒಂದು ಸಂದರ್ಭ ವಿವಾಹದ ನಂತರ ಮಹಿಳೆ ಎದುರಿಸಬೇಕಾಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಕೆಲವು ಮನೆಗಳಲ್ಲಿ 60% ಮನೆಗಳಲ್ಲಿ ಹೆಣ್ಣಿಗೆ ಗೌರವ ಸಿಗತ್ತೆ ಅನ್ನೋ ವಿಷಯ ನನಗಿನ್ನೂ ಡೌಟ್ಫುಲ್ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಗಳು ಗಳಿಸ್ತಾಳೆ, ಅವಳು ಎಜುಕೇಟೆಡ್ ಅದಾಳೆ ಅನ್ನೋ ಒಂದು ದೃಷ್ಟಿಯಿಂದ ಕೆಲವೊಂದು ನಿಟ್ಟಿನಲ್ಲಿ ಗೌರವ ಸಿಗ್ಬೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ವೈವಾಹಿಕ ಬದುಕಿನ ನಂತರ ಅವಳಿಗೆ ತನ್ನ ತವರು ಮನೆಯಲ್ಲಿ ಸಿಕ್ಕಂಥ ಸ್ವಾತಂತ್ರ್ಯಗಳು ಮತ್ತು ಗೌರವಗಳು ಸಿಗೋದಿಲ್ಲ ಅಂತ ಬಹಳಷ್ಟು ಜನರ ಅನುಭವದಿಂದ ನಾನು ಕೇಳಿ ತಿಳಿದುಕೊಂಡಿದ್ದೇನೆ. ಅದನ್ನು ಕೆಲವರು ಹೇಳಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ಹೇಳಕ್ಕೆ ಇಷ್ಟಪಡೋದೇ ಇಲ್ಲ. ಯಾಕಂದರೆ ಎಲ್ಲವನ್ನೂ ಹೆಸರನ್ನೂ ಬದಲಾಯಿಸಿಕೊಂಡು ಬಂದಂಥ ಹೆಣ್ಣುಮಗಳು, ತನ್ನ ರೂಢಿ ಸಂಪ್ರದಾಯ ಬೆಳೆದು ಬಂದಂಥ ಹೆಣ್ಮಗಳು ತನ್ನ ಮನೆದೇವರುಗಳನ್ನ ಕೂಡ ಬದಲಿಸ್ಕೊಂಡ್ಬಿಡ್ತಾಳೆ. ಮದುವೆಕ್ಕಿಂತ ಮೊದಲು ಈ ದೇವರು ಉಪವಾಸ ಮಾಡ್ತಿರ್ತಾಳೆ, ಮದುವೆ ಆದಮೇಲೆ ಆ ದೇವರು ಉಪವಾಸ ಮಾಡ್ಕೋತಾಳೆ. ಬಹುಶಃ ಇಂಥ ಗಟ್ಟಿ ಮನಸ್ಥಿತಿ ಇರೋದು ಹೆಣ್ಣಿಗೆ ಮಾತ್ರ ಸಾಧ್ಯ ಏನು ಅನಿಸುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆ ಯಾವ ಪುರುಷನ ಹತ್ರನೂ ಸಾಧ್ಯ ಇಲ್ಲ. ಅವನು ಮದುವೆ ಆದಾಗ ಒಂದು ಧರ್ಮವನ್ನು ಹೆಣ್ಣು ಬದಲಾಯಿಸ್ಕೊಳ್ತಾ ಇರ್ತ ಹಾಗೆ ಪುರುಷ ಬದಲಾಯಿಸ್ಕೊಳ್ಳಂತ. ಅಂತಹ ಗಟ್ಟಿ ಮನಸ್ಸಿನ ಹೆಣ್ಣು ಮಗಳು ತನ್ನನ್ನು ತೀರಾ ನಾಜೂಕಾಗಿ ಬದಲಾಯಿಸಿಕೊಂಡು ಅಲ್ಲಿ ಎಲ್ಲದಕ್ಕೂ ಹೊಂದಿಕೊಂಡು ಬದುಕಿದಾಗ ಕೂಡ ಅವಳನ್ನು ಪೂರ್ಣ ಪ್ರಮಾದವಾಗಿ ಸಮಾಜ ಗೌರವಿಸುವುದಿಲ್ಲ. ಇಷ್ಟೊಂದು ಬದಲಾವಣೆ ಮಾಡಿದಂಥ ಹೆಣ್ಣುಮಗಳಿಗೆ ಪೂಜನೀಯವಾದ ಸ್ಥಾನ ಸಿಗಬೇಕು ಅವಳ ಮನೆಯಲ್ಲಿ. ಆದರೂ ಅದು ಅವಳ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ಅವಳೆಲ್ಲರೂ ನೋಡ್ತಾರೆ, ಅವಳಿಂದ ಇನ್ನೂ ಅಪೇಕ್ಷೆವನ್ನೇ ಪಡ್ತಾರೆ. ಅವಳು ಹೀಗೇ ಇರಬೇಕು, ಅವಳು ಹಾಗೇ ಇರಬೇಕು, ಇದು ಅವಳ ಕರ್ತವ್ಯ. ಹೊರತಾಗಿ ಅವಳ ಹಕ್ಕುಗಳ ಬಗ್ಗೆ ಯಾರೂ ವಿಚಾರ ಮಾಡುವುದಿಲ್ಲ. ಈ ನಿಟ್ಟಿನಲ್ಲಿ ತಾವು ಪಕ್ಕಾ ಗೃಹಿಣಿಯಾದಂಥವ್ರು, ತಮ್ಮ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಮದುವೆ ನಂತರ ಹೇಗೆ ಸಾಧಿಸ್ಕೊಂಡು ಬಂದ್ರಿ ಅಂತ ನನಗೆ.
2: ಹೌದು ಆಶಾ ಅವರೇ, ನನ್ನ ಒಂದು ಸಂಸಾರದಲ್ಲಿ ನಾನು ಯಾವ ಥರ ನನ್ನ ಹಕ್ಕುಗಳನ್ನು ಪಡೆದೆ, ಅದಕ್ಕೆ ನನ್ನ ಅತ್ತೆ ಮಾವ ಹಾಗೂ ನನ್ನ ಗಂಡನ ಸಹಕಾರ ಇತ್ತಂಥೇಳಿ ನನಗೆ ಹೇಳಲಿಕ್ಕೆ ಬಹಳ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಗುಜರಾತಿ ಮನೆತನದಲ್ಲಿ ಇಷ್ಟೊಂದು ಫ್ರೀಡಮ್ ಸ್ವಾತಂತ್ರ್ಯ ಸಿಕ್ಕಿದ್ದು ನನ್ನ ಒಂದು ಧನ್ಯತಾ ಭಾವನೆ ಅಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಕಟ್ಟುಪಾಡುಗಳು ಇದ್ದವನು ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಾನು ಮುಂಚೆ ನನ್ನ ತಾಯಿ ಮನೆಯಲ್ಲಿ ಈ ಕಟ್ಟುಪಾಡುಗಳಲ್ಲಿ ಇರಲಿಲ್ಲ. ನನ್ನ ತಾಯಿಯಾದಂಥವರು ಸಹಿತ ಒಂದು ಹಳ್ಳಿಯಲ್ಲಿ ಸಹಿತ ಒಂದು ಮಹಿಳಾ ಮಂಡಳಗಳನ್ನು ಮಾಡಿ ವರ್ಷಕ್ಕೊಂದು ಸಾರಿ ಪಾಕ ವಿಧಾನಗಳನ್ನು ಮಾಡಿ ಬಂದಂಥ ಹೊರಗಿಂದ ಬಂದಂಥ ಗೆಸ್ಟ್ಗಳನ್ನ ಕರೆಸಿ ಆ ಪಾಕ ವಿಧಾನಗಳನ್ನ ಹಳ್ಳಿಗಳಲ್ಲಿ ಎಲ್ಲರಿಗೂ ತರಬೇತಿ ಥರ ಹಾಗೂ ಅದನ್ನೆಲ್ಲ ತೋರಿಸಿ ಒಂದು ಕಾರ್ಯಕ್ರಮ ಈ ಥರ ಎಲ್ಲ ಒಂದು ಸೋಷಲ್ ಆಕ್ಟಿವೇಟ್ ಆಗಿ ನನ್ನ ತಾಯಿನ ಮಾಡ್ತಿದ್ರು. ಅದೇ ಗುಣಗಳು ಸಹಿತ ನನ್ನಲ್ಲಿದ್ದು. ಆದರೆ ನಾನು ಗೋಕಾಕ್ಗೆ ಮದುವೆ ಆಗಿ ಬಂದಮೇಲೆ ಸ್ವಲ್ಪ ದಿವಸ ನನಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಅಂದರೆ ತ್ರಾಸಾಯಿತು. ಆಮೇಲೆ ನನ್ನ ಗಂಡನ ಸ್ವಭಾವ ಹಾಗೂ ನನ್ನ ಅತ್ತೆ ಮಾವನ ಸ್ವಭಾವಗಳನ್ನು ಅರಿತುಕೊಂಡು ಆಮೇಲೆ ನನ್ನಲ್ಲಿ ಇರುವಂಥ ಪ್ರತಿಭೆಗಳನ್ನು ನಾನು ಒಂದೊಂದಾಗಿ ಹೊರಹಾಕ್ತಾ ಬಂದಾಗ ಆ ಒಂದು ನನ್ನ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ನನ್ನ ಗಂಡನ ಸಹಕಾರ ಹಾಗೂ ನನ್ನ ಅತ್ತೆ ಮಾವನ ಸಹಕಾರವು ಬಹಳ ಒಂದು ಇತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಂದು ಎನ್ ಜಿ ಒ ಮಾಡಿ ಮಹಿಳಾ ಮಂಡಳ ಮಾಡಿ ನನ್ನ ಪರಿಸರದಲ್ಲಿ ನನ್ನ ಒಂದು ಗಲ್ಲಿಯಲ್ಲಿ ಅಂದರೂ ಸಹಿತ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಇದ್ದಂಥ ಮಹಿಳೆಯರನ್ನು ಒಟ್ಟುಗೂಡಿಸಿ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕಂಥೇಳಿ ನಾನು ಒಂದು ಎನ್ ಜಿ ಒ ಮಾಡಿದಾಗ ನನ್ನ ಮನೆ ಬಿಟ್ಟು ಹೊರಗೆ ಕಳಿಸಲಾರ್ದಂಥ ನನ್ನ ಒಂದು ಗುಜರಾತಿ ಸಂಸ್ಕೃತಿಯಲ್ಲಿ ನನ್ನ ಅತ್ತೆ ನನ್ನ ಮಾವ ನನ್ನ ಗಂಡ ನನ್ನ ಸಹಕಾರ ಕೊಟ್ಟು ನಾನು ಇವತ್ತು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಲ್ಲ. ಭಾಳೊಂದು ಮಹಿಳೆಯರನ್ನ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಯುವಕ ಸಂಘಗಳನ್ನ ಕಟ್ಟಿ ಮಹಿಳಾ ಮಂಡಳಗಳನ್ನ ಕಟ್ಟಿ ಮಹಿಳೆಯರಿಗೆ ಯಾವ ಥರ ಇರಬೇಕು, ಮಹಿಳೆಯರು ಯಾವ ಥರ ಮುಂದೆ ಬರಬೇಕು, ಅಟ್ಲೀಸ್ಟ್ ತನ್ನ ಮಕ್ಕಳ ಒಂದು ವಿದ್ಯಾಭ್ಯಾಸನ ಸಹಿತ ಮಹಿಳೆಯರಿಗೆ ಮಹಿಳೆಯರು ತನ್ನ ಹೆಣ್ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಫಸ್ಟ್ ಪೈಲ ಅಂದರೆ ಹೆಣ್ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರನ್ನ ಕಲಿಸ್ಬೇಕು. ಅದೇ ರೀತಿಯಾಗಿ ಹೆಣ್ಮಕ್ಕಳದ ಆರೋಗ್ಯದ ಬಗ್ಗೆ ಆರೋಗ್ಯದ ಕಡೆಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಅದು ಅಲ್ಲದೆ ಈಗ ನಾವು ದಿನಾಲೂ ನೋಡ್ತಾ ಇದ್ದೀವಿ, ಪೇಪರಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೂ ಒಂದು ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಸಹಿತ ಮಹಿಳೆಯರು ಇಲ್ಲ. ಯಾಕಂದರೆ ಆ ಮಹಿಳೆಯಲ್ಲಿ ಇರುವಂಥ ವಿಶ್ವಾಸ, ಆ ಮಹಿಳೆಯಲ್ಲಿ ಇರುವಂಥ ಧೈರ್ಯ ಯಾವೊಂದು ಗಂಡಸಿನಲ್ಲಿ ಇಲ್ಲ ಅಂತ ನಾನು ಒತ್ತಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ಸಾಲ ಮಾಡ್ತಾರೆ, ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ, ಅದು ಏನೋ ಅವರು ಸಾಲ ಮಾಡ್ತಾರಂದರೆ ಮನೆತನಕ್ಕೆ ಮಾಡ್ತಾರೆ, ಒಂದು ಹೊಲಕ್ಕೆ ಮಾಡ್ತಾರೆ, ಮಕ್ಕಳ ಮದುವೆಗೆ ಮಾಡ್ತಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾಡ್ತಾರೆ, ಒಂದು ಸಂಸಾರದ ನಗುವನ್ನು ಹೊರಲಿಕ್ಕಂತ ಮಾಡ್ತಾರೆ. ಗಂಡಸರು ಮಾಡಿದರೂ ಸಹಿತ ಅವರೇನು ಒಂದು ಬೇಕಾಬಿಟ್ಟಿಯಾಗಿ ಮಾಡೋದಿಲ್ಲ. ಆದರೆ ಇದಕ್ಕೆಲ್ಲ ಮಾಡಿ ಅವರಲ್ಲಿ ಏನೋ ಒಂದು ಆತ್ಮಸ್ಥೈರ್ಯ ಕಳ್ಕೊಂಡು ಒಂದು ಧೈರ್ಯವನ್ನು ಕಳ್ಕೊಂಡು ಇವತ್ತು ಅವರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ಯಾವ ಒಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ನಾವು ಯಾವ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬವನ್ನು ಇವತ್ತು ರೈತ ಮಹಿಳೆ ಒಂದು ಗೇನಾದರೂ ಅವಳಿಗೆ ಇದು ಇಲ್ಲ ಅಂದರೆ ಹೊಲ ಇಲ್ಲ ಅಂದರೂ ಸಹಿತ ಅವರು ಇನ್ನೊಬ್ಬರು ಹೊಲಕ್ಕೆ ಹೋಗಿ ಕೂಲಿ ನಾಲಿ ಮಾಡಿ ತನ್ನ ಮಕ್ಕಳನ್ನ ಇವತ್ತು ಶಿಕ್ಷಣ ಹಾಗೂ ವಿದ್ಯಾವಂತರನ್ನ ಮಾಡ್ತಾ ಇದ್ದಾರೆ ಅಂದಮೇಲೆ ನಾನು ಒತ್ತಿವತ್ತಾ ಇರೋದು ನಮ್ಮಲ್ಲಿ ಇರುವಂಥ ಧೈರ್ಯವನ್ನು ನಾವು ಇದನ್ನು ಪಡ್ಕೊಂಡು ಮಾದರಿ ಆಗಬೇಕು. ಪ್ರತಿಯೊಂದು ಮಹಿಳೆಯರು ಸಹಿತ ಇವತ್ತಿನ ದಿವಸ ನಮ್ಮಲ್ಲಿರುವಂಥ ಏನು ಧೈರ್ಯ ಇರುತ್ತೆ, ನಮ್ಮಲ್ಲಿರುವಂಥ ಏನೋ ಒಂದು ಸ್ಕಿಲ್ ಪ್ರತಿಭೆಗಳು ಇರುತ್ತೆ, ನಮ್ಮಲ್ಲಿರುವಂಥ ಏನು ತರಬೇತಿಗಳನ್ನು ನಾವು ಪಡೆದುಕೊಂಡು ಇವತ್ತಿನ ದಿವಸ ನಾವು ಮುಂದೆ ಬರಬೇಕು. ಅದೇ ರೀತಿ ನಮ್ಮ ಗಂಡನ ಮನೆ ಹೆಸರನ್ನು ತರಬೇಕು ಹಾಗೂ ತವ್ರ ಮನೆ ಹೆಸರನ್ನು ತರಬೇಕು ಅಂತ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ತಾವು ನಂದಾ ಅವರು ಏನಂತೀರಿ?
3: ಹೌದು, ನಿಮ್ಮ ಅಭಿಪ್ರಾಯ ಸರಿಯಾಗಿದೆ. ನಿಮ್ಮ ಸ್ವಂತ ಅನುಭವಗಳ ಮೂಲಕವಾಗಿ ಈ ಒಂದು ಅಭಿಪ್ರಾಯಗಳನ್ನು ಸೂಚಿಸ್ತಾ ಇದ್ರಿ ಅಂತ ಅನ್ನಿಸ್ತದೆ ನನಗೆ. ಬೇರೆ ಮನೆಗೆ ಹೋದಾಗ ಅವರ ಸಂಪ್ರದಾಯಗಳನ್ನು ನಾವು ಒಪ್ಪಿಕೊಂಡು ಅದನ್ನು ಪಾಲಿಸಿ ಅವರ ಜೊತೆ ಹೊಂದ್ಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಅನ್ನಿಸ್ತದೆ, ಮಹಿಳೆಯ ಜವಾಬ್ದಾರಿ. ಹೀಗಾಗಿ ಮಹಿಳೆಯ ಆ ಎಲ್ಲ ಬದಲಾವಣೆಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ತಾಳೆ. ಹಾಗೆ ಬದಲಾಯಿಸಿ ನೀವು ಹೇಳಿದ ಹಾಗೆ ಗಂಡನ ಮನೆಗೂ ಹೆಸರು ತರಬೇಕು, ಆಮೇಲೆ ತಾಯಿ ಮನೆಗೂ ಹೆಸರು ತರಬೇಕು ಅಂತೇಳಿ ಆಶಾ ಅವರು ಹೇಳಿದರು. ಒಂದು ಗೌರವದ ಬಗ್ಗೆ ಏನೋ ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು. ಗೌರವಿಸೋದಿಲ್ಲ ಅಂಥೇಳಿ, ಗೌರವಿಸೋದಿಲ್ಲ ಅನ್ನೋದಕ್ಕಿಂತ ಬಂದಂಥ ಸೊಸೆಯನ್ನು ಒಪ್ಕೊಳ್ಳಿಕ್ಕೆ ಮಾನಸಿಕವಾಗಿ ತಯಾರಿ ನಡೆಸಬೇಕಾಗ್ತದೆ. ಯಾಕಂದರೆ ಹೊರಗಿಂದ ಬಂದಂಥ ಹೆಣ್ಣು ನಮ್ಮ ಮನೆಯಲ್ಲಿ ಯಾವ ರೀತಿ ಹೊಂದ್ಕೊಳ್ತಾಳೆ ಅನ್ನೋದು ಅವರಿಗೆ ಖಾತ್ರಿ ಇರೋದಿಲ್ಲ. ಹೀಗಾಗಿ ಒಂಥರ ಏನೋ ಅವರ ಮನಸ್ಸಿನಲ್ಲಿ ಕೂಡ, ಈಗ ನಾವು ಹೊರಗಿಂದ ಬಂದವರು ಅವ್ರ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಯಾವ ರೀತಿ ನಮಗೆ ತೊಂದರೆ ಆಗ್ತಾ ಇರ್ತದೆ, ಅದೇ ರೀತಿ ಹೊರಗಿಂದ ಬಂದಂಥ ಒಂದು ಹೆಣ್ಣನ್ನು ಒಪ್ಕೊಂಡು ಅವಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇರ್ಬೋದು ಅಂತ ನನಗೊಂದು ಅನಿಸಿಕೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ, ಆ ಹೊಂದಾಣಿಕೆ ಆಗುವ ಒಂದು ಸಂದರ್ಭದಲ್ಲಿ ಏನಾದರೂ ಈ ರೀತಿ ತೊಂದರೆಗಳು ಬಂದರೂ ಬರ್ಬೋದು. ಆಮೇಲೆ

0: ಈ ಒಂದು ಇವು ಕೆಲವೊಂದು ಸಾಮಾಜಿಕ ಸಮಸ್ಯೆಗಳು. ಇವು ಇವು ಒಂದು ತಿಳುವಳಿಕೆಯ ಮೂಲಕವಾಗಿ, ಅರಿವನ್ನು ಹುಟ್ಟಿಸುವ ಮೂಲಕವಾಗಿ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಇದ್ದಂಥ ಸಂದರ್ಭ ಈಗಿಲ್ಲ. ಯಾಕಂದರೆ ಈಗ ಅತ್ತೆಯವರು ಕೂಡ ಶಿಕ್ಷಿತರೇ ಇರ್ತಾರೆ, ಸೊಸೆಯಂದರು ಕೂಡ ಶಿಕ್ಷಿತರೇ ಇರ್ತಾರೆ. ಅಷ್ಟೊಂದು ಮೊದಲಿನ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗೋದಿಲ್ಲ. ಹೀಗಾಗಿ ಒಂದು ಪ್ರಭುತ್ವತೆಯನ್ನು ಹೊಂದಿದಂಥ ಹುಡುಗಿಯರು ಮನೆಗೆ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸ್ವಲ್ಪ ಸನ್ನಿವೇಶ ಬದಲಾವಣೆ ಆಗ್ತಾ ಇದೆ. ಆಮೇಲೆ ಮೊದಲಿನ ಹಾಗೆ ಈಗ ಕುಟುಂಬಗಳು ಕೂಡ ಬೇರೆ ಬೇರೆ ಆಗಿರೋದ್ರಿಂದ ಅತ್ತೆ ಜೊತೆ ಇರುವಂಥ ಸಂದರ್ಭಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇವೆ. ಹೀಗಾಗಿ ಸ್ವಲ್ಪ ಸನ್ನಿವೇಶ ಬದಲಾವಣೆ ಆಗಿದೆ ಅನ್ಬೋದು. ಅದ್ರ ಜೊತೆಗೆ ಈಗ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ರಿ, ತಮ್ಮ ಹಕ್ಕುಗಳನ್ನು ಅವರು ಯಾವ ರೀತಿ ಸಾಧಿಸಬೇಕು ಅಂತ ಹೇಳಿ. ಸೊ ಈಗ ಸಾಮಾಜಿಕ ಹಕ್ಕುಗಳ ಬಗ್ಗೆ ನೀವು ಮಾತಾಡಿದ್ರಿ, ಯಾವ ರೀತಿ ತಮ್ಮ ಹಕ್ಕುಗಳನ್ನು ತಾವು ತಿಳ್ಕೊಂಡು ಅದನ್ನು ಅಲ್ಲಿ ಮನೆಯಲ್ಲಿ ಸಾಧಿಸಬೇಕು ಅಂಥೇಳಿ. ಅದರ ಜೊತೆಗೆ ಅಂದರೆ ಒಬ್ಬ ಮಹಿಳೆ ತನ್ನ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಬಂದಾಗ ಅವಳಿಗಾಗಿ ನಮ್ಮ ಸಂವಿಧಾನ ಕೂಡ ಕೆಲವೊಂದು ಹಕ್ಕುಗಳನ್ನು ನೀಡಿದೆ. ವಿವಾಹದ ನಂತರ ಮಹಿಳೆಗೆ ನಮ್ಮ ಸಂವಿಧಾನ, ದೇಶದ ಸಂವಿಧಾನ ಕೆಲವೊಂದು ಹಕ್ಕುಗಳನ್ನು ನೀಡಿದೆ. ಆ ಹಕ್ಕುಗಳು ನಮಗೆ ಗೊತ್ತಿದ್ದಾಗ ಮಾತ್ರ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಅಂತೇಳಿ. ಅವುಗಳಲ್ಲಿ ಮುಖ್ಯವಾಗಿ ಇರೋದು ಶ್ರೀಧನದ ಬಗ್ಗೆ. ಅದರರ್ಥ ಹೆಣ್ಣು ಮಗು ತಾಯಿ ಮನೆಯಿಂದ ಏನೇನೋ ಸಾಮಾನು ತೊಗೊಂಡು ಹೋಗ್ತಾಳಲ್ಲ, ಆಭರಣ ಆಗಲಿ ಅಥವಾ ಏನು ಬೇರೆ ಸಾಮಾನ ಏನು ತೊಗೊಂಡು ಹೋದರೂ ಕೂಡ ಅದರ ಮೇಲೆ ಅವಳಿಗೆ ಇರುವಂಥ ಒಂದು ಹಕ್ಕು. ಅದರ ಮೇಲೆ ಯಾರೂ ಬೇರೆಯವರು ಹಕ್ಕನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಆ ಒಂದು ಹಕ್ಕನ್ನು ಸಂವಿಧಾನ ಮಹಿಳೆಗೆ ನೀಡಿದೆ. ಅದೇ ರೀತಿ ಆ ಮನೆಯಲ್ಲಿ ವಾಸಿಸುವಂಥ ಒಂದು ಹಕ್ಕು. ಹೊಂದಾಣಿಕೆ ಆಗಲಿಲ್ಲ ಅಂಥೇಳಿ ನಾವು ಮಹಿಳೆ ಯಾವುದೇ ಮಹಿಳೆಯನ್ನು ಗಂಡ ಆಗಲಿ ಅತ್ತೆ ಮಾವ ಆಗಲಿ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಹಕ್ಕನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಆ ಮನೆಯಲ್ಲಿ ವಾಸಿಸುವ, ಅದು ಸ್ವಂತದ ಮನೆಯಾಗಿರ್ಬೋದು ಅಥವಾ ಪಿತ್ರಾರ್ಜಿತವಾಗಿ ಬಂದಂಥ ಮನೆಯಾಗಿರ್ಬೋದು, ತಮ್ಮ ದುಡ್ಡಿನಿಂದ ತೆಗೆದುಕೊಂಡಂಥ ಮನೆಯಾಗಿರ್ಬೋದು, ಆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಮಹಿಳೆಗೆ ವಾಸಿಸುವ ಒಂದು ಹಕ್ಕು. ಯಾರೂ ಅವಳನ್ನು ಇವತ್ತು ನನಗಿಷ್ಟ ಆಗಿಲ್ಲ, ನಿಮ್ಮ ಮನೆ ಬಿಟ್ಟು ಹೋಗು, ಮನೆಯಿಂದ ಹೊರಗೆ ಹೋಗು, ಸಿಟ್ಟು ಬಂದಾಗ ಅಂತ ಇರ್ತಾರೆ, ಒದ್ದು ಹೊರಗೆ ಹಾಕ್ತೀನಿ ಒದ್ದು ಹೊರಗೆ ಹಾಕ್ತೀನಿ ಅಂತ ನಾನು ಕೇಳಿದ್ದೀನಿ ಇದನ್ನು. ಗಂಡಂದರು ಸಿಟ್ಟು ಬಂದಾಗ ಈ ಮಾತನ್ನು ಬಹಳ ಜನ ಅಂದಿದ್ದನ್ನು ಕೇಳಿದ್ದೀನಿ. ಆದರೆ ಆ ಹಕ್ಕು ಯಾರಿಗೂ ಇಲ್ಲ. ಇದು ಮಹಿಳೆಗೆ ಪ್ರತಿಯೊಬ್ಬ ಮಹಿಳೆ ಇದನ್ನು ತಿಳ್ಕೊಳ್ಬೇಕು. ಆಮೇಲೆ ಹಾಗೆ ರಿಲೇಷನ್ಶಿಪ್ ಅಂದರೆ ಸಂಬಂಧ, ಪತಿಯ ಜೊತೆಗೆ ಇರುವಂಥ ಸಂಬಂಧ, ಏಕಪತ್ನಿ ವ್ರತ, ಇದು ಸಾಮಾಜಿಕವಾದ ಒಂದು ಹಕ್ಕಾದರೆ ಸಂವಿಧಾನ ಕೂಡ ಆ ಹಕ್ಕನ್ನು ನೀಡಿದೆ. ಒಬ್ಬ ಮಹಿಳೆ ಅಂದರೆ ಒಬ್ಬ ಪತ್ನಿ ಇದ್ದಾಗ ಇನ್ನೊಬ್ಬ ಮಹಿಳೆಯನ್ನು ಮದುವೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅಥವಾ ಆ ಸನ್ನಿವೇಶ ಬರದೇ ಇರುವ ಹಾಗೆ, ಅಕಸ್ಮಾತ್ ಅವನು ಬೇರೆ ಮದುವೆ ಆಗಬೇಕು ಅಂದರೆ ಅದನ್ನು ಮೊದಲೇ ಹೆಂಡತಿ ಅವಳಿಗೆ ಒಪ್ಪಿಗೆಯನ್ನು ಕೊಡಬೇಕು. ಒಪ್ಪಿಗೆ ಇಲ್ಲದೆ ಅವನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅಥವಾ ಬೇರೆ ಜೊತೆ ಸಂಬಂಧವನ್ನು ಇಟ್ಕೊಳ್ಳೋ ಹಾಗೆ ಇಲ್ಲ. ಆ ಒಂದು ಹಕ್ಕನ್ನು ಕೂಡ ಪತ್ನಿಗೆ ಒಂದು ನಮ್ಮ ಸಂವಿಧಾನ ನೀಡಿದೆ. ಅದೇ ರೀತಿ ಆ ಮನೆಯಲ್ಲಿ ಗೌರವದಿಂದ ಜೀವಿಸುವಂಥ ಒಂದು ಹಕ್ಕು. ಅವಳಿಗೆ ಯಾರೂ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿದಾಗ ಸಂವಿಧಾನ ನಮ್ಮ ರಕ್ಷಣೆಗೆ ಬರ್ತದೆ. ಅತ್ತೆ ತೊಂದರೆ ಕೊಡಲಿ ಅಥವಾ ಮಾವ ತೊಂದರೆ ಕೊಡಲಿ ಅಥವಾ ಗಂಡನೇ ಏನಾದರೂ ತೊಂದರೆ ಕೊಡಲಿ, ಯಾವುದೇ ರೀತಿಯ ತೊಂದರೆಯನ್ನು ನೀಡಿದರೆ ನಮಗೆ, ನಾವು ಕಾನೂನಿನ ಮೊರೆಯನ್ನು ಹೋಗಲಿಕ್ಕೆ ನಮಗೆ ಒಂದು ಹಕ್ಕಿದೆ. ಹೆಂಡತಿಯನ್ನು ಮತ್ತು ಮಕ್ಕಳನ್ನು ಸಾಕಿ ಸಲುವಂಥ ಒಂದು ಹಕ್ಕು. ಯಾವುದೇ ಕಾರಣಕ್ಕೂ ಕೂಡ ಪತಿ ತನ್ನ ಹೆಂಡತಿ ಹಾಗೂ ಮಕ್ಕಳ ಜವಾಬ್ದಾರಿಯನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಹಕ್ಕನ್ನು ಕೂಡ ಅವ್ರಿಗೆ ಬೇಕಿದ್ದರೆ ಬೇರೆ ಮನೆಯಲ್ಲಿ ಇಡ್ಬೋದು, ಆದರೆ ಅವ್ರಿಗೆ ತಗಲುವಂಥ ವೆಚ್ಚನ ಗಂಡನೇ ಭರಿಸಬೇಕಾಗ್ತದೆ. ಸೊ ಈ ರೀತಿ ಕೆಲವೊಂದು ಹಕ್ಕುಗಳನ್ನು ಸಂವಿಧಾನ ನಮಗೆ ನೀಡಿದೆ. ಸೊ ಇದರ ಅರಿವನ್ನು ನಾವು ಪ್ರತಿಯೊಬ್ಬ ಮಹಿಳೆಗೆ ಮಾಡಿಕೊಟ್ಟಾಗ ಬಹಳ ಒಂದು ಆತ್ಮವಿಶ್ವಾಸದಿಂದ ತಂದೆ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋಗಲಿಕ್ಕೆ ಧೈರ್ಯ ಬರ್ತದೆ ಅಂತ ನನಗನ್ನಿಸ್ತದೆ. ಆದ್ದರಿಂದ ಎಲ್ಲ ಮಹಿಳೆಯರಿಗೆ ಈ ವಿಷಯ ಗೊತ್ತಿರಬೇಕು. ಸೊ ಅದನ್ನು ಅದಕ್ಕಾಗಿ ನಾನು ಇಲ್ಲಿ ಇದನ್ನು ಸ್ವಲ್ಪ ಮಾಹಿತಿಯನ್ನು ನೀಡಿದೆ.
1: ಬಹುಶಃ ಹಕ್ಕು ಮತ್ತು ಕಾನೂನುಗಳ ಅರಿವನ್ನು ಬಹಳ ಚೆನ್ನಾಗಿಯೇ ನಂದಾ ಮೇಡಮ್ ಅವ್ರು ಹೇಳಿಕೊಟ್ರು. ಬಹುಶಃ ಅದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸಮಾಜದಲ್ಲಿ ಇದರ ದುರುಪಯೋಗ ಬಹಳ ಆಗ್ತಾ ಇದೆ. ಸ್ತ್ರೀಧನವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಕಾಯ್ದೆ, ಅಥವಾ ಅದರ ಮೇಲೆ ಅವಳಿಗೆ ಅಷ್ಟೇ ಹಕ್ಕಿರುತ್ತೆ, ಅದನ್ನ ಯಾರೂ ಕಸಿದುಕೊಳ್ಳೋಕೆ ಬರೋದಿಲ್ಲ ಅನ್ನೋ ಕಾಯ್ದೆ ಇದ್ದರೂ ಕೂಡ ಅದು ಮುಂದೆ ವರದಕ್ಷಿಣೆ ರೂಪವನ್ನು ಪಡೆದು ಅವಳ ಮೇಲೆ ದರ್ಜನೆ ಎಸಗುವಂತಹ ಮಟ್ಟಿ ಅದು ಬೆಳೆದು ನಿಂತಿದೆ ಇವತ್ತು ನಮ್ಮ ಸಮಾಜದಲ್ಲಿ. ಅದು ಬಹುಶಃ ಸ್ಥಿತಿವಂತರು ಅದನ್ನು ಬೆಳೆಸ್ಕೊಂಡು ಬಂದ್ರೆ ಏನು ಅಂತ ನನಗನ್ನಿಸುತ್ತೆ. ನಮ್ಮ ಕಡೆ ಹೇಳ್ತಾರೆ, ಇದ್ದುಳವ್ರು ಕೊಡ್ತಾರ್ರಿ ನಾವೆಲ್ಲ ಕೊಡೋಣು ಅಂತ ಒಂದು ನಮ್ಮ ಸಾಮಾನ್ಯ ಆಡ್ನುಡಿಯಲ್ಲಿ ಹೇಳ್ತೀವಿ. ಬಹುಶಃ ಇದ್ದವರು ಕೊಟ್ಟು ಕೊಟ್ಟು ಇಲ್ದವ್ರಿಗೆ ಅದನ್ನು ರೂಢಿ ಮಾಡಿಬಿಟ್ಟಿದ್ದಾರೆ. ಅದು ಪಡೆದುಕೊಳ್ಳೋರಿಗೆ ಎಲ್ಲರೂ ಸಮಾನವಾಗಿ ಅವ್ರಿಗೆ ಸಿಕ್ಕಷ್ಟು ನಮಗೂ ಸಿಗಬೇಕು ಅನ್ನೋ ಸ್ಪರ್ಧೆ ಇಳಿದಾಗ

0: ನಡುವು ನಲಗುವಳು ಹೆಣ್ಣು. ವರದಕ್ಷಿಣೆ ತಂದಂತಹ ಹೆಣ್ಣು ಯಾವ ಥರದಾಗೆ ಕುರುಪಿ ಇರಲಿ, ಅವಳು ಬುದ್ಧಿಮಾಂದೆ ಅವಳು ಇರಲಿ ಅಂಥವಳನ್ನ ಎಷ್ಟೋ ಮನೆತನಗಳು ಒಪ್ಕೊಂಡ್ಬಿಡ್ತವೆ, ಯಾಕಂದರೆ ಅವಳಿಂದ ಪ್ರಾಪರ್ಟಿ ಬರುತ್ತೆ ಅಂತ. ಆದರೆ ಎಷ್ಟೋ ವಿಷಯಗಳಲ್ಲಿ ಜಾಣೆಯಾದಂಥ ಹೆಣ್ಣು ಮಗಳು, ವಿದ್ಯಾವಂತೆಯಾದ ಹೆಣ್ಣು ಮಗಳು, ಅವಳು ವರದಕ್ಷಿಣೆ ಇಲ್ಲದ ಬಂದಾಗ ಅವಳಿಗೆ ಮನೆಯಲ್ಲಿ ಗೌರವ ಸಿಗದಂತಹ ಎಷ್ಟೋ ಮನೆಯಲ್ಲಿ ಒಂದು ವಿದ್ಯಾವಂತ ಹೆಣ್ಣು ಮಾನಸಿಕ ಸ್ಥಿತಿ ಕುಸಿದು ಹೋದಂಥ ಹೆಣ್ಣು ಮಗಳು, ಅವಳು ಹುಚ್ಚಾದಂಥ ಎಷ್ಟೋ ಸನ್ನಿವೇಶಗಳನ್ನ ನೋಡುತ್ತೀವಿ. ಯಾಕಂದರೆ ಅವಳ ಮೇಲೆ ನಡೆದಂಥ ಕೌಟುಂಬಿಕ ದೌರ್ಜನ್ಯಗಳೇ ಕಾರಣ ಅದಕ್ಕೆ. ಈ ಯಾಕೆ ಬದಲಾವಣೆಗಳು ಆಗ್ತವೆ ಅಂತ ನನ್ನ ವೈಯಕ್ತಿಕವಾಗಿ ಅನಿಸ್ಕೊಂಡಾಗ, ಎಲ್ಲ ಕರ್ತವ್ಯಗಳು ನಮ್ಮಲ್ಲಿಂದ ಅಪೇಕ್ಷಿಸಲ್ಪಡ್ತಾರೆ. ಈ ಕರ್ತವ್ಯಗಳನ್ನ ಮಾಡಿಕೊಂಡೇ ಹೋಗಬೇಕು. ಸೊಸೆಯಾದವಳಿಗೆ ಕರ್ತವ್ಯಗಳಿವೆ, ಹಕ್ಕುಗಳು ಇಲ್ಲ. ಹಕ್ಕುಗಳನ್ನು ನೀವು ಯಾವಾಗೂ ಫೈಟ್ ಮಾಡೇ ತಗೋಬೇಕು. ಪ್ರತಿ ಹೆಣ್ಣು ಸಾಮಾನ್ಯ ಜೀವನದಲ್ಲಿ ಆಗಲಿ ಅಥವಾ ವೈವಾಹಿಕ ನಂತರದ ಬದುಕಿನಲ್ಲಿ ಆಗಲಿ, ನಮ್ಮ ಹಕ್ಕುಗಳನ್ನು ನಾವು ಹೋರಾಟ ಮಾಡಿಯೇ ತಗೊಳ್ಬೇಕು ಅಂತ ನನಗನ್ಸುತ್ತೆ. ಆ ವಿಷಯವಾಗಿ ಮಾತಾಡ್ತಾ ಇದ್ದಂತೆ ಬದಲಾವಣೆಗಳು ಶಾರೀರಿಕವಾಗಿ ವಿವಾಹದ ನಂತರ ಹೆಣ್ಣಿನ ಬದುಕಿನಲ್ಲಿ ಶಾರೀರಿಕವಾಗಿ ಬದಲಾವಣೆಗಳಾಗುತ್ತವೆ. ಅವಳು ತಾಯಿ ಆಗ್ತಾಳೆ, ಮಕ್ಕಳ ಪಾಲನೆ ಪೋಷಣೆ ಅವಳ ಜವಾಬ್ದಾರಿ ಆಗುತ್ತೆ. ಅಂಥ ನಿಟ್ಟಿನಲ್ಲಿ ತನ್ನನ್ನು ತಾನು ಪೂರ್ಣ ಸಂಪೂರ್ಣ ಜೀವನವನ್ನು ಅವಳು ತನ್ನ ಇನ್ನೊಬ್ಬರಿಗಾಗಿಯೇ ಮೀಸಲಿಡಬೇಕಾಗತ್ತೆ. ಅದೇ ಆದರೂ ಪುರುಷನ ಜೀವನದಲ್ಲಿ ಅಷ್ಟೊಂದು ಬದಲಾವಣೆಗಳು ಆಗೋದಿಲ್ಲ, ಯಾಕಂದರೆ ಆತ ಅದೇ ಮನೆಯಲ್ಲಿ ಅದೇ ಪರಿಸರದಲ್ಲಿ ಅದೇ ತನ್ನ ಪರಿವಾರದವ್ರ ಜೊತೆ ಆತ ಬದುಕ್ತಾ ಇರ್ತಾನೆ. ಬದಲಾವಣೆಗಳು ಅವನ ಬದುಕಿನಲ್ಲಿ ಅಷ್ಟೊಂದು ಆಗೋದಿಲ್ಲ. ಅದಕ್ಕೆ 90% ಬದಲಾವಣೆ ತನ್ನ ಹೆಣ್ಣುಮಗಳು ತನ್ನ ಬದುಕಿನಲ್ಲಿ ತಂದುಕೋಬೇಕಾಗತ್ತೆ. ತನ್ನಲ್ಲೇ ತಾನೇ ಬದಲಾವಣೆ, ಸ್ವ ಇಚ್ಛೆಯಿಂದ ತನ್ನ ತಾನು ಬದಲಾವಣೆ ಆಗಬೇಕಾಗತ್ತೆ. ಅಂತಹ ನಿಟ್ಟಿನಲ್ಲಿ ಈಗ ನೀವು ಹೇಳಿದ್ರಿ ಕಾನೂನುಗಳನ್ನ ಅವಳು ಬಳಸ್ಕೊಂಡು ಬದುಕಬಹುದು ಅಂತ. ಅದು ಬಹಳಷ್ಟು ಎಷ್ಟು ಜನ ಅದಕ್ಕೆ ಹೋರಾಟ ಮಾಡಿನೇ ತಮ್ಮ ಹಕ್ಕುಗಳನ್ನ ಅವಳು ಪಡೀಬೇಕಾಗತ್ತೆ. ಸಾಮಾನ್ಯ ಜನಜೀವನದಲ್ಲಿ ನಾವು ಅದನ್ನು ನೋಡೋಕೆ ಆಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಬಹುಶಃ ನೀವು ಸಾಮಾಜಿಕ ಒಬ್ಬರು ಕಾರ್ಯಕರ್ತರಾಗಿ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ತಮ್ಮ ಅನುಭವದಲ್ಲಿ?
1: ಆಶಾ ಅವರ ನೀವು ಹೇಳೋದು ನಿಜವಾಗಿಯೂ ನಿಜ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಸಾಮಾಜಿಕ ಫೀಲ್ಡಲ್ಲಿ ನಾನು ಸಾಕಷ್ಟು ಮಹಿಳೆಯರನ್ನ ಸಂಪರ್ಕದಲ್ಲಿ ಇರ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ಡಬಲ್ ಡಿಗ್ರಿ ಆದರೂ ಸಹಿತ ಅವರು ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಸಹಿತ ಅವರ ಒಂದು ಪಗಾರ, ಅವರೊಂದು ಆದಾಯವನ್ನು ಸಹಿತ ತಾವು ಸ್ವಂತಕ್ಕೆ ಉಪಯೋಗ ಮಾಡಿಕೊಳ್ಳಾರ್ದಂಥ ಪರಿಸ್ಥಿತಿ ಇದೆ. ಅದರಂತೆ ತನ್ನ ಒಂದು ಹೆಚ್ಚಿಗನುಸಾರವಾಗಿ ಯಾವುದೇ ಇದ್ದರೂ ಸಹಿತ ತನ್ನ ಒಂದು ಮನಸ್ಸಿಗೆ ತನ್ನ ಒಂದು ಅನಿಸಿಕೆಗಳನ್ನ ಹೇಳಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯು ಸಹಿತ ಇವತ್ತಿನ ದಿವಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಹಾಂ, ಭಾಳ ಚೆನ್ನಾಗಿ ತಾವು ಈಗ ಅದ್ರ ವಿಷಯ ಹೇಳಿದ್ರೆ ಅದ್ರ ಮುಂದುವರೆದ ಭಾಗವನ್ನು ಬಹುಶಃ ನಂದ ಅವ್ರು ಹೇಳ್ತಾರೇನೋ ಅಂತ ನಾನು ಅನ್ಕೊಂತೀನಿ.
2: ಸೊ ಹೌದು, ನೀವು ಹೇಳಿದ ಹಾಗೆ ಬದಲಾವಣೆಗಳು ಸಾಧ್ಯ. ಆದರೆ ನನಗೇನಿಸ್ತದೆ, ಇದನ್ನು ಕೆಲವರು ಬಹಳಷ್ಟು ಜನ ಮಹಿಳೆಯರು ಇದನ್ನು ಮದುವೆ ಅಂತಂದರೆ ಒಂದು ಅಂತಿಮ ಘಟ್ಟ ಅಂತ ಅಂದ್ಕೊಂಡು ಜೀವನ ಮುಗೀತು ಅಂತ ಅಂದ್ಕೊಳ್ತಾರೆ. ಆದರೆ ಈ ನಾವು ನೆನಪಿಟ್ಕೊಳ್ಬೇಕಾದಂಥ ಅಂಶ ಅಂದರೆ ಇದು ಮುಕ್ತಾಯ ಅಲ್ಲ, ಇದೊಂದು ಮುಖ್ಯವಾದ ಘಟ್ಟ ಮಾತ್ರ. ನಾವು ಮದುವೆ ಆದರೂ ಕೂಡ ತಮ್ಮ ಉದ್ಯೋಗವನ್ನು ತಮ್ಮ ಜೀವನವನ್ನು ಮುಂದುವರಿಸಿ ಯಶಸ್ಸನ್ನು ಕಂಡಂಥ ಮಹಿಳೆಯರು ಇನ್ನೊಂದು ಗುಂಪಿದೆ.
3: ಇದುವರೆಗೂ ಕೇಳಿದ್ರಿ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ ಕನ್ನಡದ ಬಗ್ಗೆ. ಬರೆದಿದ್ದಾರೆ ಹೇಳಿ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್ ಬಂದ ಮೇಲೆ ಮಾತು.

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

0: 90.4 FM. ನಮ್ಮ ಇಂದಿನ ಯುವಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡಿ ತಮ್ಮದೇ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಈ ಯಶಸ್ವಿಯಾದಂತಹ ಬೆಳಗಾವಿಯ ಶ್ರೀ ಶಶಿಕಾಂತ್ ಚುನಮರಿಯವರು ಯುವಕರಿಗೆ ಮಾರ್ಗದರ್ಶನವನ್ನ ನೀಡಲಿದ್ದಾರೆ.
1: ಕೆಎಲ್ಇ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮವನ್ನು ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನನ್ನ ಇಂಟ್ರೊಡಕ್ಷನ್ ಮಾಡಿದ್ದನ್ನು ನೀವೆಲ್ಲರೂ ಕೇಳಿದಿರಿ. ಕೆಲವು ದಿವಸದಿಂದ ವೇಣುಧ್ವನಿ ಸಿಬ್ಬಂದಿಯವರು ನನಗೊಂದು ಮಾತನ್ನು ಕೇಳಿದರು. ಏನಂದ್ರೆ, ಸರ್, ನೀವು ಇಷ್ಟು ರೆಪ್ಯುಟೆಡ್ ಕಾಲೇಜ್ದಾಗ ಓದಿದ್ದೀರಿ ಮತ್ತು ವೆಲ್ ನೋನ್ ಮಲ್ಟಿನ್ಯಾಷನಲ್ ಕಂಪ್ನಿಯೊಳಗೆ ಕೆಲಸ ಮಾಡಿದಿರಿ, ನಿಮ್ಮದು ಸ್ವತಃ ಕಂಪ್ನಿನೂ ಸ್ಟಾರ್ಟ್ ಮಾಡಿ 40 ವರ್ಷ ಅದನ್ನು ನಡೆಸಿದಿರಿ. ಇದರಿಂದ ನಿಮಗೆ ಇಂಟರ್ವ್ಯೂ ಕೊಟ್ಟನೂ ಗೊತ್ತೈತಿ, ಇಂಟರ್ವ್ಯೂ ತೊಗೊಂಡೂ ಗೊತ್ತೈತಿ, ನಿಮಗೆ ಜಾಬ್ ಮಾಡಿದ ಎಕ್ಸ್ಪೀರಿಯೆನ್ಸೂ ಐತಿ, ಸ್ವತಃ ಕಂಪ್ನಿ ನಡೆಸಿದ ಎಕ್ಸ್ಪೀರಿಯೆನ್ಸೂ ಐತಿ. ನೀವು ಇದನ್ನು ಕಾಲೇಜ್ ಸ್ಟೂಡೆಂಟ್ಸ್ ಜೋಡಿ ಶೇರ್ ಮಾಡಿದ್ರೆ ಅವ್ರಿಗೂ ಉಪಯೋಗ ಆಗ್ತೈತಿ ಅಂತ ಅಂದ್ರೆ, ಅದರ ಪರಿಣಾಮನ ಈ ಪ್ರೋಗ್ರಾಮ್ ಇದೆ. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋಣ್ರಿ. ಈ ಪ್ರೋಗ್ರಾಮನ್ನ ಹೆಚ್ಚಾನ ಹೆಚ್ಚು ಕಾಲೇಜ್ ಸ್ಟೂಡೆಂಟ್ಸ್ ಕೇಳಕತ್ತಾರಂತ ನಾ ಅಂದ್ಕೊಂಡೆನೆ. ಮತ್ತು ನಿಮ್ಮ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಳ್ಳಾಕ ನನಗೆ ಸಂತೋಷ ಆಗ್ತೈತಿ. ಯಾಕಂದ್ರೆ ಅದೊಂದು ದೊಡ್ಡ ಸೀಕ್ರೆಟ್ ಇರೋದು, ಆದರೂ ನಿಮಗೆ ಹೇಳ್ತಾನೆ. ಏನಂದ್ರೆ, ಐ ಆಮ್ ಆಲ್ಸೋ ಫೀಲಿಂಗ್ ವೆರಿ ಯಂಗ್ ಲೈಕ್ ಯು. ಈಗ ನನಗೆ ಹೆಂಗೆ ಅನ್ನಿಸ್ತೈತೆ ಅಂದರೆ, ಈಗ 25 ವರ್ಷದ ಯುವಕ ವಿತ್ 45 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತೈತೆ. ನನ್ನ ಎಕ್ಸ್ಪೀರಿಯನ್ಸ್ ಇಂಜಿನಿಯರಿಂಗ್ ಫೀಲ್ಡ್ದಾಗ ಮತ್ತು ಮ್ಯಾನೇಜ್ಮೆಂಟ್ ಫೀಲ್ಡ್ದಾಗ ಇರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಬಹಳ ಉಪಯೋಗ ಆಗ್ತೈತಿ. ನೀವೆಲ್ಲರೂ ಏನು ಕೇಳಬೇಕು ಅಂದ್ಕೊಂಡ್ರಿ ನನಗೆ ಚೆನ್ನಾಗಿ ಗುರುತೈತಿ. ಯಾಕಂದ್ರೆ ನಾ ಇಂಜಿನಿಯರಿಂಗ್ ಕಾಲೇಜ್ದಾಗರೆ, ಪಾಲಿಟೆಕ್ನಿಕ್ದಾಗರೆ, ಮ್ಯಾನೇಜ್ಮೆಂಟ್ ಕಾಲೇಜ್ದಾಗರೆ ಚೀಫ್ ಗೆಸ್ಟಾಗಿ ಲೆಕ್ಚರ್ ಕೊಡ್ಲಿಕ್ಕೆ ಹೋದಾಗ ಎಲ್ಲ ಹುಡುಗರು ಕೇಳೋ ಫಸ್ಟ್ ಕ್ವಶನ್ ಏನಂದ್ರೆ, ಸರ್, ಇಂಟರ್ವ್ಯೂ ಹೆಂಗೆ ಫೇಸ್ ಮಾಡಬೇಕ್ರಿ? ಇದನ್ನು ನಿಮ್ಮ ಎಕ್ಸ್ಪೀರಿಯನ್ಸದ ಜೋಡಿ ಕಂಪೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಿರಿ ಅಂತಾರೆ. ನಾ ಟೋಟಲಿ ಕೊಟ್ಟಿದ್ದ ಇಂಟರ್ವ್ಯೂ ಬರೇ 3 ರೀ, ಆದರೆ ನಾ ತೊಗೊಂಡಿದ್ದ ಇಂಟರ್ವ್ಯೂ ಸಾಕಷ್ಟು ಅದಾವ. ಮೊದಲು ನಾ ಕೊಟ್ಟಿದ್ದ ಇಂಟರ್ವ್ಯೂ ಬಗ್ಗೆ ಹೇಳ್ತೇನೆ ರೀ, ಯಾಕಂದ್ರೆ ಅವು ಭಾಳ ಇಂಟ್ರೆಸ್ಟಿಂಗ್ ಅದಾವ. ಆಮೇಲೆ ಇಂಟರ್ವ್ಯೂದಾಗ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದನ್ನು ನಿಮಗೆ ಹೇಳ್ತೇನೆ ರೀ. ನಮ್ಮ ಟೈಮ್ದಾಗ ನಮಗೆ ಡೈರೆಕ್ಟ್ ಪರ್ಸ್ನಲ್ ಇಂಟರ್ವ್ಯೂ ಇರ್ತಿದ್ದು, ಹಿಂಗೆ ಕ್ವಾಲಿಫೈಯಿಂಗ್ ರಿಟರ್ನ್ ಟೆಸ್ಟ್ ಅದು ಏನೂ ಇರ್ತಿರಲಿಲ್ಲ. ನಾ 1ನೇ ಇಂಟರ್ವ್ಯೂ ಕೊಟ್ಟಾಗ ಫ್ರೆಷರ್ ಇದ್ನಿ, ಏನೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಇಂಟರ್ವ್ಯೂ ತೊಗೊಂಡ್ರು, ಜಾಬ್ ಕೊಟ್ಟರು, ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. 2ನೇ ಇಂಟರ್ವ್ಯೂ ಕೊಟ್ಟಾಗ ನನಗೆ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಇತ್ತು, ಸೆಲೆಕ್ಟ್ ಮಾಡಿದರು, ಇಲ್ಲೂ 2 ವರ್ಷ ಕೆಲಸ ಮಾಡಿದೆ. 3ನೇದು ಅದು ಆ್ಯಕ್ಚುಲಿ ಇಂಟರ್ವ್ಯೂ ಇರಲಿಲ್ಲ ರೀ, ನನ್ನ ಕೆಲಸದ ಬಗ್ಗೆ ಆ ಕಂಪ್ನಿದವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಕರೆದ ಮ್ಯಾನೇಜರ್ ಪೋಸ್ಟ್ ಜಾಬ್ ಆಫರ್ ಮಾಡಿದರು, ಅಲ್ಲೂ ನಾನು ಕೆಲಸ ಮಾಡಿದ್ದು ಬರೀ 1.5 ವರ್ಷ ಮಾತ್ರ. ಯಾಕಂದರೆ ಸ್ವತಃ ಕಂಪ್ನಿ ಸ್ಟಾರ್ಟ್ ಮಾಡಲಿಕ್ಕೆ ಅಪಾರ್ಚುನಿಟಿ ಬಂತು, ಅದನ್ನು ಪಿಕಪ್ ಮಾಡಿಕೊಂಡೆ. ನನ್ನ ಇಂಟರ್ವ್ಯೂದ ಡೀಟೇಲ್ಸ್ ಕೊಡೋದಕ್ಕಿಂತ ಮೊದಲು ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ ಬಯಸ್ತೇನೆ ರೀ. ಈಗ ನೀವು ಡಿಗ್ರಿ ಫಸ್ಟ್ ಕ್ಲಾಸ್ದಾಗ ಇಲ್ಲಾರ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ದಾಗ ಪಾಸ್ ಆಗಿರ್ತಾರೆ, ಜಾಬ್ ಹುಡುಕ್ಲಾಕ ಸ್ಟಾರ್ಟ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ಕಂಪ್ನಿಯೊಳಗೆ ಅಪ್ಲೈ ಮಾಡಿರ್ತಾರೆ. ಅವ್ರು ನಿಮಗೆ ಏನು ಮಾಡ್ತಾರೋ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ನೀವರೇ ಫ್ರೆಷರ್ ಇರ್ತಾರೆ, ಜಾಬ್ ಇರಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಿದ್ದು ಬರ್ತೈತಿ? ಹಾಗಾದರೆ ದೊಡ್ಡ ಕಂಪ್ನಿಯವರು ಫ್ರೆಷರ್ನ ಯಾಕೆ ತೊಗೊಂಗಿಲ್ಲ, ಇದ್ರ ಬಗ್ಗೆ ನೀವೇನಾದರೂ ವಿಚಾರ ಮಾಡಿದರೇನು? ಅವ್ರು ಯಾಕೆ ಫ್ರೆಷರ್ನ ತೊಗೊಂಗಿಲ್ಲ ಅನ್ನೋದನ್ನು ನಿಮಗೆ ಹೇಳ್ತೇನೆ ರೀ. ಈಗ ಯಾವುದರೆ ಒಂದು ಕಂಪ್ನಿ ಫ್ರೆಶ್ ಇಂಜಿನಿಯರ್ನ ರಿಕ್ರೂಟ್ ಮಾಡಿದರೆ ಒಂದು 20-25 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡಬೇಕಾಗ್ತದೆ. ನೀವು ಕಂಪ್ನಿ ಜಾಯಿನ್ ಆದಮೇಲೆ ನಿಮ್ಮನ್ನು ತಮ್ಮ ಕಂಪ್ನಿ ಪ್ರಾಡಕ್ಟ್ಗೆ ಸೂಟ್ ಆಗೋ ಹಂಗೆ ಟ್ರೈನ್ ಮಾಡಬೇಕಾಗ್ತೈತಿ. ಇದನ್ನು ಪರ್ಟಿಕ್ಯುಲರ್ಲಿ ಮೆಕ್ಯಾನಿಕಲ್ ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಹೇಳಕತ್ತೇನೆ ರೀ. ITದವ್ರದ್ದು ರಿಕ್ರೂಟಿಂಗ್ ಪ್ರೊಸೀಜರೇ ಬೇರೆ ಇರ್ತೈತಿ. ನಿಮ್ಮನ್ನು ಟ್ರೈನ್ ಮಾಡೋ ಸೀನಿಯರ್ ಇಂಜಿನಿಯರ್ಸ್ ಏನಿರ್ತಾರೋ ಅವ್ರ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ತನಕ ಇರ್ತೈತಿ. ಅವರ ದಿವಸದಾಗಿನ 8 ತಾಸಿನೊಳಗೆ ನಿಮಗೆ 1 ತಾಸು ಟೈಮ್ ಕೊಟ್ಟಂತಂದ್ರೆ ಕಂಪ್ನಿಗೆ 1 ತಿಂಗಳಿಗೆ 20,000 ರೂಪಾಯಿ ಖರ್ಚಾಗ್ತೈತಿ. ನೆಕ್ಸ್ಟ್, ನಿಮಗೆ ಕೂಡಲಿಕ್ಕೆ ಒಂದು 5 ಫೂಟ್ by 5 ಫೂಟ್ ಜಾಗ ಕೊಡ್ತಾರೆ. ಅದಕ್ಕೆ ಖರ್ಚು 3,000 ರೂಪಾಯಿ ಆಗ್ತದೆ. ಅಂದರೆ ಈ ದೊಡ್ಡ ದೊಡ್ಡ ಊರು ಇರ್ತಾವಲ್ಲ, ಬೆಂಗಳೂರು, ಹೈದರಾಬಾದ, ಆಮೇಲೆ ಮುಂಬೈ, ದಿಲ್ಲಿ, ಇಂಥ ಜಾಗದಾಗ ಪರ್ ಸ್ಕ್ವೇರ್ ಫುಟ್ 100 ರೂಪೀಸ್ ರೆಂಟ್ ನಡೀತಾರೆ. 25 ಸ್ಕ್ವೇರ್ ಫುಟ್ ಅಂದರೆ 2,500 ರೂಪಾಯಿ ಆಗ್ತಿದ್ದವು. ನಿಮಗೆ ಲ್ಯಾಪ್ಟಾಪ್ ಕೊಡಬೇಕು, ಅದರ ಮೇಂಟೆನೆನ್ಸ್ ಮಾಡಬೇಕು, ಇಂಟರ್ನೆಟ್ ಕೊಡಬೇಕು, ಹಿಂಗೆ ಎಕ್ಸ್ಪೆನ್ಸಸ್ ಹೆಚ್ಚಾಕೋತ ಹೋಗ್ತಾವೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 25,000 ರೂಪಾಯಿ ಸ್ಯಾಲ್ರಿ ಕೊಟ್ಟರೆ 25,000 ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇರ್ತೈತಿ. ಅಂದರೆ ಟೋಟಲಿ 50,000 ರೂಪಾಯಿ ಖರ್ಚಾಗ್ತಿರ್ತೈತೆ. ಇಷ್ಟೆಲ್ಲ ಮಾಡೋ ಬದಲಿ ದೊಡ್ಡ ಕಂಪ್ನಿಯವ್ರು ಏನು ಮಾಡ್ತಾರಂದ್ರೆ 3-4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ 40-50,000 ರೂಪಾಯಿ ಪಗಾರ ಕೊಟ್ಟು ಜಾಬ್ ಸೇರಿಸ್ಕೊಂಡ್ಬಿಡ್ತಾರೆ. ಅವರು ಜಾಬ್ ಜಾಯಿನ್ ಆದ ನೆಕ್ಸ್ಟ್ ಡೇದಿಂದ ಅವನ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಔಟ್ಪುಟ್ ಟಾರ್ಗೆಟ್ ಇಡ್ತಾರೆ. ಅವರಿಗೆ ನಿಮ್ಮನ್ನು ಟ್ರೈನ್ ಮಾಡ್ಕೊತ ಕುಂಡ್ರಾಕ ಟೈಮ್ ಇರೋಂಗಿಲ್ಲ. ಅವರಿಗೆ ಎಲ್ಲ ರೆಡಿಮೇಡ್ ಇರಬೇಕು. ಹಂಗಾದ್ರೆ ನಿಮಗೆ ಯಾರು ಜಾಬ್ ಕೊಡೋರ? ನೀವು ಏನು ಮಾಡಬೇಕಂದ್ರೆ ದೊಡ್ಡ ಕಂಪ್ನಿಯಾಗ ಟ್ರೈ ಮಾಡೋದಕ್ಕಿಂತ ಮೀಡಿಯಮ್ ಸೈಜ್ ಕಂಪ್ನಿ ಇಲ್ಲಾದ್ರೆ ಸ್ಮಾಲ್ ಸ್ಕೇಲ್ ಕಂಪ್ನಿ ಒಳಗೆ ಟ್ರೈ ಮಾಡಬೇಕು. ಇಲ್ಲಿ ನಿಮಗೆ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಸಿಗತೈತಿ. ನೀವು ನನಗೆ ಒಂದು ಪ್ರಶ್ನೆ ಕೇಳಬಹುದು, ಮೀಡಿಯಮ್ ಸೈಜ್ ಇಲ್ಲಾದ್ರೆ ಸ್ಮಾಲ್ ಸ್ಕೇಲ್ ಕಂಪ್ನಿದ ಅವರ ಇವರ ಯಾಕೆ ಜಾಬ್ ಕೊಡ್ತಾರೋ, ಅವ್ರಿಗೆ ಖರ್ಚು ಇರಂಗಿಲ್ಲ ಏನ್ರಿ ಅಂತ ಕೇಳ್ಬೋದು. ನೀವು ಅವ್ರಿಗೂ ಖರ್ಚು ಇರ್ತೈತಿ, ಆದರೆ ಅದು ಕಡಿಮೆ ಇರ್ತೈತಿ. ಮೇನ್ ಖರ್ಚು ಏನಂದ್ರೆ ನಿಮ್ಗೆ ಏನು ಕಲಿಸ್ತಾರ್ರಿ ಆದ ಟೈಮ್ ಆದ ಭಾಳ ಹೆಚ್ಚಿರ್ತೈತಿ. ಇಲ್ಲೇ ಓನರನ್ನ ನಿಮ್ಗೆ ಕಲಿಸ್ತಿರ್ತಾನೆ, ಇಲ್ಲಾದ್ರೆ ಅವನ ಕೆಳಗೆ ನಾವು ಕಲಿಸ್ತಿರ್ತಾನೆ. ಟ್ರೈನ್ ಹೆಂಗೆ ಮಾಡ್ತಾರಂದ್ರೆ ಒಂದು ಕೆಲಸ ಕೊಡ್ತಾರೋ, ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಗೈಡ್ ಮಾಡ್ತಾರೋ, ಮತ್ತು ಕ್ಲೋಸ್ ಮಾನಿಟ್ರಿಂಗ್ ಮಾಡಿ ನಿಮ್ಮ ಕಡೆಯಿಂದ ಕೆಲಸ ಮಾಡಿಸ್ತಾರೆ. ಅದರಿಂದ ನಿಮಗೆ ಟ್ರೈನಿಂಗೂ ಸಿಗತೈತಿ, ಅವ್ರ ಕೆಲಸವೂ ಆಗ್ತೈತಿ. ಮೀಡಿಯಮ್ ಮತ್ತು ಸ್ಮಾಲ್ ಕಂಪ್ನಿದಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋಂಗಿಲ್ಲ, ಎಲ್ಲ ಕೆಲಸ ಬಾಸ ಮತ್ತು ಅವನ ಕೆಲವು ಸಬಾರ್ಡಿನೇಟ್ ಕೂಡಿಸಿ ಮಾಡ್ತಿರ್ತಾರೆ. ಇದರಿಂದ ನಿಮಗೆ ಎಲ್ಲ ಥರದ ಅಂದರೆ ಮಾರ್ಕೆಟಿಂಗ್ ಇರ್ಬೋದು, ಡಿಸೈನ್ ಇರ್ಬೋದು, ಇಕ್ವಿಪ್ಮೆಂಟದ ಇರೆಕ್ಷನ್ ಆ್ಯಂಡ್ ಸೂಪರ್ವಿಷನ್ ಇರ್ಬೋದು, ಅದರ ಮೇಂಟೆನೆನ್ಸ್ ಇರ್ಬೋದು, ಹಿಂಗೆ ಬೇರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಸಿಗತೈತಿ. ಈ ಥರದ ಎಕ್ಸ್ಪೀರಿಯನ್ಸ್ 2-3 ವರ್ಷ ನಿಮಗೆ ಸಿಕ್ತಂದ್ರೆ ದೊಡ್ಡ ಕಂಪ್ನಿಯೊಳಗೆ ಜಾಬ್ ಈಸಿಲಿ ಸಿಗುತ್ತಾವೆ ನಿಮಗೆ. ಆಮೇಲೆ ನಿಮಗೆ ಜಾಬ್ ಮಾಡೋದು ಇರಲಿಲ್ಲ ಅಂದ್ರೆ ನಿಮ್ಮದ ಒಂದು ಸ್ಮಾಲ್ ಕಂಪ್ನಿನೂ ಸ್ಟಾರ್ಟ್ ಮಾಡಬಹುದು. ನಿಮ್ಮದ ಕಂಪ್ನಿ ಅಂದ್ಕೂಡಲೇ ಒಮ್ಮೆಲೆ ದೊಡ್ಡ ಕಂಪ್ನಿ ಅಂತ ತಿಳ್ಕೊಬೇಡ್ರಿ. ಅದು ಒಂದು ಸ್ಮಾಲ್ ಫ್ಯಾಬ್ರಿಕೇಷನ್ ಶಾಪ್ ಇರ್ಬೋದು, ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸಣ್ಣ ಸಣ್ಣ ಪ್ರೊಜೆಕ್ಟ್ ವರ್ಕ್ ಇರ್ಬೋದು, ಮೇಂಟೆನೆನ್ಸ್ ಜಾಬ್ ಇರ್ಬೋದು, ಇಕ್ವಿಪ್ಮೆಂಟ್ ಇರೆಕ್ಷನ್ ಆ್ಯಂಡ್ ಕಮಿಷನಿಂಗ್ ಇರ್ಬೋದು, ಥರ್ಡ್ ಪಾರ್ಟಿ ಜಾಬ್ ವರ್ಕ್ ಇರ್ಬೋದು. ನೀವು ಟೆಕ್ನಿಕಲಿ ಎಕ್ಸ್ಪರ್ಟ್ ಇದ್ದರೆ ಈವನ್ ಇಕ್ವಿಪ್ಮೆಂಟ್ ಅಪ್ಗ್ರೇಡೇಷನ್ನು ಮಾಡಬಹುದು. ಹಿಂಗೆ ಬಹಳ ಅಪಾರ್ಚುನಿಟಿ ಇರ್ತವೆ. ಆದರೆ ಸ್ವತಃ ಬಿಸ್ನೆಸ್ ಮಾಡೋಕ್ಕೆ ನಿಮಗೆ ಧೈರ್ಯ ಇರಬೇಕು. ಮೇನ್ ಅಂದ್ರೆ ಇದರಾಗ ಸಕ್ಸಸ್ಸೂ ಇರ್ತೈತಿ, ಫೇಲ್ಯೂರೂ ಇರ್ತೈತಿ. ಈಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 10 ಜನ ಕಂಪ್ನಿ ಸ್ಟಾರ್ಟ್ ಮಾಡಿದಾರೆ ತಿಳ್ಕೊರಿ. ಇದರಾಗ ಇಬ್ಬರು ಚಲೋ ತಂಗೆ ಸಕ್ಸಸ್ ಆಗ್ತಾರೆ, 1-3 ಜನ ಮೀಡಿಯಮ್ ಆಗಿ ಆಗ್ತಾರೆ, 3 ಜನ ಇನ್ನೂ ಒಂದು ಸ್ವಲ್ಪ ಕಡಿಮೆ ಇರ್ತಾರೆ, 2 ಜನರಿಗಿಂತ ಮುಚ್ಚಬೇಕಾಗ್ತೈತಿ. ಒಂದು ವೇಳೆ ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂದರೆ ಮುಚ್ಚಿಬಿಡ್ಬೇಕು, ಅಲ್ಲೇನು 2 ವಿಚಾರ ಮಾಡಬಾರ್ದು. ಈಗ ನಿಮ್ಗೆ ನೋಡ್ರಿ, ಸಕ್ಸಸ್ ಆದವ್ರ 20% ಆದರೂ, ಮೀಡಿಯಮ್ ಸಕ್ಸಸ್ ಆದವ್ರು 30% ಆದರೂ, ಲೋ ಸಕ್ಸಸ್ ಆದವ್ರು 30% ಆದರೂ, ಫೇಲ್ಯೂರ್ ಆದವ್ರು 20% ಆದರು. ಅದಕ್ಕೆ ಫೇಲ್ಯೂರ್ ಆದವ್ರನ್ನ ಬಿಟ್ಬಿಡ್ರಿ ನೀವು. ಟೋಟಲ್ ಸಕ್ಸಸ್ ಆದವ್ರು 80%. ನೀವು ಅವ್ರ ಇನ್ಕಮ್ ಆಗಲಿ ಅವ್ರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ನೋಡಿದ್ರೆ ಜಾಬ್ ಮಾಡೋರ್ಕಿಂತನೂ ಬೆಟರ್ ಇರ್ತೈತ್ರಿ. ಅದು ನಾ ಹೊಸದಾಗಿ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ರೀ. ನಾವು ಹೊಸದಾಗಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಾಗ ನಮಗೂ ಫ್ಯಾಕ್ಟ್ರಿ ಸೂಪರ್ವೈಸರ್, ಸ್ಟೋರ್ ಕೀಪರ್, ಎಲ್ಲರ ಸರ್ವಿಸ್ ಇಂಜಿನಿಯರ್ಸ್, ಸೈಟ್ ಇಂಜಿನಿಯರ್ಸ್ ಬೇಕಾಗ್ತಿದ್ರು. ನಾವು ಜನರಲಿ ITIದಿಂದ ಪಾಸಾಗಿ ಬಂದವ್ರನ್ನ ಜಾಬ್ ಇಟ್ಕೋತಿದ್ದು, ಮತ್ತು ಅವ್ರನ್ನ ನಮಗೆ ಹೆಂಗೆ ಬೇಕು ಹಂಗೆ ಟ್ರೈನ್ ಮಾಡ್ತಿದ್ದು. ಒಮ್ಮೆ ನಾ ಡಿಪ್ಲೊಮಾದ ಫ್ರೆಶ್ ಕ್ಯಾಂಡಿಡೇಟ್ಗೆ ಜಾಬ್ ಕೊಟ್ಟಿದ್ದೆ, ಯಾಕಂದರೆ ನಮಗೆ ಬೇಕಾಗಿದ್ದವ್ರು ಒಬ್ಬರು ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೇಳಿದ್ರು. ಕ್ಯಾಂಡಿಡೇಟ್ ವಾಸ್ ರಿಯಲಿ ವೆರಿ ಗುಡ್. ನಾವು ಅವನಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವನು ಚಲೋತ್ತಾಗಿ ನಮ್ಮ ಕಂಪ್ನಿಯೊಳಗೆ 4 ವರ್ಷ ಜಾಬು ಮಾಡಿದ. 4 ವರ್ಷ ಜಾಬ್ ಮಾಡಿದ ನಂತರ ಈ ವಾಂಟೆಡ್ ಟು ಗೆಟ್ ಮ್ಯಾರೀಡ್. ಅವ ಕನ್ಯಾ ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಕ್ವಶನ್ ಏನಂದರೆ ಎಲ್ಲಿ ಜಾಬ್ ಮಾಡ್ತೀರಿ ಅಂತ ಕೇಳಿದ್ರು. ಅವನು ನಮ್ಮ ಕಂಪ್ನಿ ಹೆಸರು ಹೇಳ್ತಿದ್ದ. ನಮ್ದರೆ ಸ್ಮಾಲ್ ಕಂಪ್ನಿ, ಅವನಿಗೆ ಹುಡುಗಿನ ಕೊಡಕ್ಕೆ ಯಾರೂ ತಯಾರಾಗ್ತಿರ್ಲಿಲ್ಲ. ಆಗ ನಾವು ಅವನಿಗೆ ಒಂದು ದೊಡ್ಡ ಕಂಪ್ನಿಯಾಗ ಜಾಬ್ ಕೊಡಿಸಿದ್ದು, ಮತ್ತು ಅವನ ಮದುವೆನೂ ಆಯಿತು. ನಿಮಗೆ ಹೇಳೋದೇನೆಂದರೆ, ಸ್ಮಾಲ್ ಕಂಪ್ನಿಗೆ ಇಂಥ ಪ್ರಾಬ್ಲಮ್ಮು ಬರ್ತಾವೆ. ಅದಕ್ಕೆ ನಾವು ಏನು ಮಾಡ್ತಿದ್ದು ಅಂದರೆ, ITI ಕ್ಯಾಂಡಿಡೇಟನ್ನು ತೊಗೊಂಡು ಅವನ ಟ್ರೈನ್ ಮಾಡಿ ದೊಡ್ಡ ಕಂಪ್ನಿದವ್ರಿಗಿಂತನೂ ಹೆಚ್ಚು ಸ್ಯಾಲ್ರಿ ಕೊಡ್ತಿದ್ವಿ. ಸೊ ಅಟ್ರಿಷನ್ ರೇಟ್ ವಾಸ್ ನೆಗ್ಲಿಜಿಬಲ್, ಅಂದರೆ ಯಾರೂ ಹಿಂಗೆ ನಡುವು ಬಿಟ್ಟು ಹೋಗ್ತಿರ್ಕಿಲ್ಲ ಕಂಪ್ನಿ. ಎಷ್ಟೋ ಕ್ಯಾಂಡಿಡೇಟ್ಸ್ ನಮ್ಮ ಕಂಪ್ನಿದಾಗ 20-30 ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ. ಕೆಲವು ಜನ ತಾವ ತಮ್ಮ ಎಕ್ಸ್ಪೀರಿಯನ್ಸ್ ಆದಮೇಲೆ ಸ್ಮಾಲ್ ಟೈಮ್ ಕಾಂಟ್ರಾಕ್ಟರ್ ಕೂಡ ಆಗಿದ್ದಾರೆ. ಈ ದಿನದ ಪ್ರೋಗ್ರಾಮನ್ನು ನಾವು ಇಲ್ಲೇ ಸ್ಟಾಪ್ ಮಾಡೋಣ್ರಿ. ಮುಂದಿನ ಪ್ರೋಗ್ರಾಮ್ದಾಗ ನನ್ನ ಇಂಟರ್ವ್ಯೂ ಬಗ್ಗೆನೂ ಹೇಳ್ತೀನಿ, ಮತ್ತು ನನ್ನ ಕಂಪ್ನಿ ಹೆಂಗೆ ಸ್ಟಾರ್ಟ್ ಮಾಡಿದ್ನಿ, ಸಕ್ಸಸ್ ಹೆಂಗೆ ಆಯಿತು ಅನ್ನೋದನ್ನು ಹೇಳ್ತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು.
0: ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರೆಸೋಣ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ಬಾನುಲಿ ವೇಣುದನಿ ಬಾನುಲಿ ಕಾರ್ಯಕ್ರಮವನ್ನು ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೋದ್ಸರೆ ಪ್ರೋಗ್ರಾಮ್ದಾಗ ನಾವು ದೊಡ್ಡ ಕಂಪ್ನಿಯವರು ಫ್ರೆಷರ್ನ ಯಾಕೆ ಪ್ರಿಫರ್ ಮಾಡೋಂಗಿಲ್ಲ ಅನ್ನೋದನ್ನು ನೋಡಿದರು. ಅದರ ಸಲುವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಸದೇ ನೋಡಿದೆವು. ಈಗ ನಾನು ನಿಮಗೆ ನಂದು ಫಸ್ಟ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಂದು ಎಂಟೆಕ್ ಕೋರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಬಂದಿತ್ತು. ಆವಾಗ ಬೇರೆ ಬೇರೆ MNC ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿ ನಮ್ಮ ಕ್ಯಾಂಪಸ್ ಇಂಟರ್ವ್ಯೂ ಸಲುವಾಗಿ ಬರೋಕ್ಕೆ ಶುರು ಮಾಡಿದ್ದರು. ಅವ್ರು ಎಂಥ ಜಾಬ್ ಆಫರ್ ಮಾಡ್ತಿದ್ರು ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಡಿಸೈನ್ ಆ್ಯಂಡ್ ಡ್ರಾಯಿಂಗ್, ಕ್ವಾಲಿಟಿ ಕಂಟ್ರೋಲ್. ಈ ಥರದ ಜಾಬ್ದಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೇನೆ ರೀ. ಇಂಥ ಟೈಮ್ದಾಗ ಒಂದು ಮೀಡಿಯಮ್ ಸೈಜ್ ಕಂಪ್ನಿ ಮಾರ್ಕೆಟಿಂಗ್ ಇಂಜಿನಿಯರ್ ಸಲುವಾಗಿ ಕರೆದಿದ್ದರು. ಜಾಬ್ ಪ್ರೊಫೈಲ್ ನನಗೆ ಭಾಳ ಲೈಕ್ ಇತ್ತು. ಈ ಕಂಪ್ನಿದಾಗ ಇಂಟರ್ವ್ಯೂ ಕೊಡಬೇಕು ಬ್ಯಾಡೋ ಅಂತ ಮನಸ್ಸು ಹೊಯ್ದಾಡ್ತಿತ್ತು. ಆವಾಗ ನನ್ನ ಪ್ರೊಫೆಸರ್ ಡಾಕ್ಟರ್ ರಾಣಿ ಅವ್ರದ್ದು ಒಂದು ಮಾತು ಯಾವಾಗಲೂ ನೆನಪು ಬರ್ತಿತ್ತು. ಅವ್ರು ಹೇಳ್ತಿದ್ದಿದ್ದು ಏನಂದರೆ, ನಿಮಗೆ ಸ್ಮಾಲ್ ಕಂಪ್ನಿದಾಗ ಸಿಕ್ಕಷ್ಟು ಎಕ್ಸ್ಪೀರಿಯನ್ಸ್ ದೊಡ್ಡ ಕಂಪ್ನಿಯೊಳಗೆ ಸಿಗಂಗಿಲ್ಲ. ಯಾಕಂದರೆ ಸ್ಮಾಲ್ ಕಂಪ್ನಿದಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋಂಗಿಲ್ಲ, ನೀವೇ ಎಲ್ಲ ಕೆಲಸ ಮಾಡಬೇಕಾಗ್ತೈತಿ. ನೀವು ಮಾರ್ಕೆಟಿಂಗು ಮಾಡಬೇಕು, ಪ್ರೊಸೆಸ್ ಡಿಸೈನು ಮಾಡಬೇಕು, ಮಷಿನರಿ ಇನ್ಸ್ಟಾಲೇಷನ್ ಮಾಡಬೇಕು. ಇಂಥ ಕಂಪ್ನಿದಾಗ ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆತಂದ್ರೆ ಅಪಾರ್ಚುನಿಟೀಸ್ ಹೆಚ್ಚಿರ್ತಾವೆ. ನೀವು ದೊಡ್ಡ ಕಂಪ್ನಿಯೊಳಗೆ ಸ್ವಿಚ್ ಮಾಡ್ಬೋದು ಆರಾಮ್ಸೆ, ಅಥವಾ ನಿಮ್ಮದ ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು. ಒಂದು ವೇಳೆ ದೊಡ್ಡ ಕಂಪ್ನಿದಾಗ ಜಾಯ್ನ್ ಆದರೆ ನಿಮಗೆ ಮಾರ್ಕೆಟಿಂಗ್ ಅಂದರೆ ಅದನ್ನು ಅಷ್ಟೇ ಮಾಡಬೇಕು. ಅವಾಗ ನಿಮಗೆ ಡಿಸೈನ ಮತ್ತು ಇರೆಕ್ಷನ ಸೂಪರ್ವೈಸನ್ ಮಾಡೋರು ಬೇರೆ ಇರ್ತಾರೆ, ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗಂಗಿಲ್ಲ. ನೀವು ಒಂದು ವೇಳೆ ಮಾರ್ಕೆಟಿಂಗ್ದಾಗ ಜಾಯ್ನ್ ಆದರೆ ಮ್ಯಾನುಫ್ಯಾಕ್ಚರಿಂಗ್ದಾಗ ಏನು ಪ್ರಾಬ್ಲಮ್ ಬರ್ತಾವೆ, ಇಕ್ವಿಪ್ಮೆಂಟ್ ಇರೆಕ್ಷನ್ದಾಗ ಏನು ಪ್ರಾಬ್ಲಮ್ ಬರ್ತಾವೆ ಅನ್ನೋದು ಗೊತ್ತಿರಂಗಿಲ್ಲ. ಅದರ ಸಲುವಾಗಿ ಚಲೋ ಎಕ್ಸ್ಪೀರಿಯನ್ಸ್ ಕೊಡು ಕಂಪ್ನಿ ಒಳಗೆ ಟ್ರೈ ಮಾಡಬೇಕು ಅಂತ ಅಂತಿದ್ರು ಅವರು. ಆದ್ದರಿಂದ ನನಗೆ ಈ ಕಂಪ್ನಿಗೆ ಇಂಟರ್ವ್ಯೂ ಕೊಡಬೇಕಂತ ಮನಸ್ಸಾಯಿತು. ಮತ್ತು ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಫಸ್ಟ್ ಜನರಲ್ ಮ್ಯಾನೇಜರ್ ಇದ್ದವರು ನನ್ನ ಟೆಕ್ನಿಕಲ್ ಇಂಟರ್ವ್ಯೂ ತೊಗೊಂಡ್ರು. ಅದು ಓಕೆ ಆಯ್ತು. ಟೆಕ್ನಿಕಲ್ ನಾ ಅದ್ರದ್ದೇನು ಡೀಟೇಲ್ ಹೋಗಂಗಿಲ್ಲ, ಯಾಕಂದ್ರೆ ಅದು ಎಲ್ಲರಿಗೂ ತಮ್ಮ ಇದ್ರ ಮೇಲಿಂದ ಬರ್ತದೆ. ನಂತರ ಮ್ಯಾನೇಜಿಂಗ್ ಡೈರೆಕ್ಟರ್ ಕಡೆ ಕಳಿಸಿದ್ರು. ಅವ್ರ ಫಸ್ಟ್ ಕ್ವಶನ್ ಏನಿತ್ತಂದ್ರೆ, ನೀ ಒಂದು ಮೀಡಿಯಮ್ ಸೈಜ್ ಕಂಪ್ನಿದಾಗ ಮಾರ್ಕೆಟಿಂಗ್ ಇಂಜಿನಿಯರ್ ಜಾಬನ್ನು ಯಾಕೆ ಪ್ರಿಫರ್ ಮಾಡಾಕತ್ತಿದೀ? ಜನರಲಿ IIT ಸ್ಟಡಿ ಮಾಡಿದವ್ರ ರಿಸರ್ಚ್ ಜಾಬರೇ, ಡಿಸೈನ್ ಜಾಬರೇ, ಕ್ವಾಲಿಟಿ ಕಂಟ್ರೋಲ್ ಜಾಬರೇ ಪ್ರಿಫರ್ ಮಾಡ್ತಾರೋ, ಇಲ್ಲಾದರೆ USA ಹೋಗಾಕ ನೋಡ್ತಾರೋ? ನಾ ಅವ್ರಿಗೆ ಯಾವಾಗ ಹೇಳಿದೆ, ಸರ್ ಯಾವುದೇ ಕಂಪ್ನಿ ಮುಂದೆ ಬರಬೇಕಂದ್ರೆ ಅದರ ಮಾರ್ಕೆಟಿಂಗ್ ಟೀಮ್ ಸಾಲಿಡ್ ಇರಬೇಕು, ಅಂದರೆ ಆರ್ಡರ್ ಸಿಗ್ತಾವೆ. ಆರ್ಡರ್ ಸಿಕ್ಕ ಮೇಲೆ ಈ ಡಿಸೈನ ಎಕ್ಸಿಕ್ಯೂಷನ್ ಇವೆಲ್ಲ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತಾವೆ. ಆರ್ಡರ್ ಇಲ್ದಿದ್ರೆ ಏನೂ ನಡೆಯಂಗಿಲ್ಲ. ಇದು ಬಹಳ ರಿಸ್ಪಾನ್ಸಿಬಲ್ ಜಾಬ್ ಇರ್ತೈತಿ, ಮತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತೈತಿ. ಹೆಂಗಂದ್ರೆ, ಈಗ ನಿಮ್ಮದ ಕಂಪ್ನಿದಿಂದ ಒಂದು ಏರ್ ಪೊಲ್ಯೂಷನ್ ಕಂಟ್ರೋಲ್ ಪ್ರೊಜೆಕ್ಟ್ಸ್ದ ಆರ್ಡರ್ ತಗೊಳ್ಬೇಕು ನೋಡಿದ್ರಂದ್ರೆ, ಫಸ್ಟ್ ಕ್ಲೈಂಟ್ ವಿಸಿಟ್ ಮಾಡಬೇಕಾಗ್ತೈತಿ. ಅವ್ರದ್ದು ಏನು ಪ್ರಾಬ್ಲಮ್ ಐತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದ್ರದ್ದು ಬಂದು ಪ್ರೊಸೆಸ್ ಡಿಸೈನ್ ಮಾಡಬೇಕು, ಯಾವ್ಯಾವ ಇಕ್ವಿಪ್ಮೆಂಟ್ ಕೊಡಬೇಕು, ಎಷ್ಟು ಕೆಪಾಸಿಟಿ ಕೊಡಬೇಕು, ಅದ್ರದ್ದು ಪವರ್ ಕನ್ಸಂಪ್ಷನ್ ಎಷ್ಟಿರ್ತೈತಿ, ಓವರಾಲ್ ಕಾಸ್ಟ್ ಎಷ್ಟಾಗ್ತೈತಿ, ಮತ್ತು ಆ ಇಕ್ವಿಪ್ಮೆಂಟ್ ನಡೆಸೋಕೆ ಆಪ್ರೇಟಿಂಗ್ ಕಾಸ್ಟ್ ಎಷ್ಟಾಗ್ತೈತಿ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಆಮೇಲೆ ಆಫರ್ ಕಳಿಸಿ ಬೇರೆ ಬೇರೆ ಕಂಪ್ನಿಯವ್ರ ಜೋಡಿ ಕಾಂಪಿಟೇಷನ್ ಮಾಡಿ ಆರ್ಡರ್ ತರಬೇಕಾಗ್ತೈತಿ. ಈ ಪ್ರೊಸೆಸ್ದಾಗ ನಂದು ಎಲ್ಲ ಸ್ಕಿಲ್ ಉಪಯೋಗ ಆಗ್ತೈತಿ. ಅದರ ಸಲುವಾಗಿ ನನಗೆ ಈ ಜಾಬ್ದಾಗ ಇಂಟ್ರೆಸ್ಟ್ ಐತಿ. ಅವರಿಗೆ ನನ್ನ ಆನ್ಸರ್ ಲೈಕ್ ಆಯ್ತು. ಒಂದು ವೇಳೆ ನಾನು ನಿನಗೆ ಜಾಬ್ ಕೊಟ್ಟರೆ ನಿನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಐತೇನ, ನಿನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅದು ಅಂತ ಹೇಳಿದರು. ಡೆಫಿನೆಟ್ಲಿ ಮಾಡಲಿಕ್ಕೆ ಸಾಧ್ಯ ಐತಿ. ಟೆಕ್ನಿಕಲ್ ಡಿಸ್ಕಷನು, ಪ್ರೊಸೆಸ್ ಡಿಸೈನು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಒಮ್ಮೆ ಕಾಸ್ಟ್ ಎಸ್ಟಿಮೇಷನ್ ಮಾಡೋದು ನೋಡಿಕೊಂಡ್ರೆ ನಾವೊಂದು 15 ದಿವಸದಾಗ ರೆಡಿ ಆಗ್ತಾನೆ. ನೀವೇನು ನನಗೆ ವರ್ಷಗಂಟಲೆ ಟ್ರೈನಿಂಗ್ ಮಾಡೋ ಜರುತ್ತಿಲ್ಲ. ನೀವು ನನಗೆ ಇಂಡಿಪೆಂಡೆಂಟ್ಲಿ ಪ್ರೊಜೆಕ್ಟ್ ಹ್ಯಾಂಡಲ್ ಮಾಡೋಕೆ ಕೊಡಬಹುದು. ಇವೆಲ್ಲ ನನಗೆ ಎಂಟಿಸಿಪೇಟೆಡ್ ಕ್ವಶನ್ಸ್ ಇದ್ದರು ಇಲ್ಲಿವರೆಗೆ ಇದ್ದಿದ್ದು. ಆದರೆ ನೆಕ್ಸ್ಟ್ ಕ್ವಶನ್ ಎಕ್ಸ್ಪೆಕ್ಟೆಡ್ ಟೈಪು ಇತ್ತು ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟೈಪು ಇತ್ತು. ಇದು ಬಹಳ ಇಂಟ್ರೆಸ್ಟಿಂಗ್ ಆಯಿತು. ಅವರು ನಿನ್ನ ಹಾಬಿ ಏನೈತಿ ಅಂತ ಕೇಳಿದರು. ಅಂದರೆ ಇದು ಜನರಲಿ ಎಕ್ಸ್ಪೆಕ್ಟೆಡ್ ಟೈಪ್ ಕ್ವಶನ್. ನಾನು ಸ್ವಿಮ್ಮಿಂಗ್ ಮತ್ತು ಬೋಟಿಂಗ್ ಇದ್ರಾಗ ನನಗೆ ಬಹಳ ಇಂಟ್ರೆಸ್ಟ್ ಐತೆ ಅಂತ ಹೇಳಿದೆ. ಅವರಿಗೆ ಆಶ್ಚರ್ಯ ಆಯಿತು. ಆಮೇಲೆ ಹೇಳಿದರು, ನೀ ಬೋಟ್ ನಡೆಸ್ತೇನಂತ ಕೇಳಿದರು. ಎಸ್ ಸರ್ ಅಂತ ಹೇಳಿದೆ. ಯಾವ ಕ್ಲಬ್ದು ಮೆಂಬರ್ ಅದಿ? ನಮ್ಮ ಐ ಐ ಟಿ ಬೋಟ್ ಕ್ಲಬ್ ಮೆಂಬರ್ ಅದನ್ರಿ ಅಂತ ಹೇಳಿದೆ. ನೀ ಯಾವ ಬೋಟ್ ನಡೆಸ್ತೀಯ ಅಂತ ಕೇಳಿ. ನಾನು ಫಂಟ್ ಅಂತದ್ದು ನಡೆಸ್ತೇನೆ ರೀ ಅಂತ ಹೇಳಿದೆ. ಯಾವ್ಯಾವ ಥರದ್ದು ಬೋಟ್ ಅದಾವು? ನನಗೆ ಮಜಾ ಅನ್ಸಕೈತಿ, ಯಾಕಂದರೆ ಇಷ್ಟ್ಯಾಕೆ ಡೀಟೇಲ್ದಾಗ ಹೊಂಟಾರಪ್ಪ ಇವ್ರು ಈ ಥರ ಆಗತ್ತೆ. ಆದರೂ ಅವ್ರು ಏನು ಕೇಳಾಕತ್ತಾರಲ್ಲ ಅದಕ್ಕೆ ಉತ್ತರ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಫಂಟ್ ಮತ್ತು ಡಿಂಗಿ ಅದಾವ್ರಿ, ಡಿಫ್ರೆನ್ಸ್ ಏನೈತಿ? ಫಂಟ್ ಬಿಗಿನರ್ಸ್ ವಾಪರಿಸ್ತಾರು, ಯಾಕಂದರೆ ಅದಕ್ಕೆ ಫ್ಲ್ಯಾಟ್ ಬಾಟಮ್ ಇರ್ತೈತಿ, ಅದರಿಂದ ಟಿಲ್ಟ್ ಆಗಂಗಿಲ್ಲ ಅದ. ಆದರೆ ಡಿಂಗಿ ಎಕ್ಸ್ಪೀರಿಯನ್ಸ್ ಇದ್ದವರು ಯೂಸ್ ಮಾಡ್ತಾರೆ, ಅದಕ್ಕೆ ವಿ ಶೇಪ್ ಬಾಟಮ್ ಇರ್ತೈತಿ, ಫಾಸ್ಟ್ ಹೋಗ್ತೈತಿ, ಆದರೆ ಟಿಲ್ಟ್ ಆಗೋ ಚಾನ್ಸ್ ಇರ್ತೈತಿ. ಎಕ್ಸ್ಪೀರಿಯನ್ಸ್ ಇದ್ದವ್ರು ಅದನ್ನು ಬರೋಬ್ಬರಿ ಬ್ಯಾಲೆನ್ಸ್ ಮಾಡ್ತಾರೆ. ಬೋಟಿಂಗ್ ನನಗೆ ಇನ್ನೂ ಮತ್ತೆ ಹಂಗೆ ಎಷ್ಟು ಡಿಟೇಲ್ ಹೊಂಟಿರ್ಗೂಗಲೇ ಬೋಟಿಂಗ್ ವಿಷಯದಾಗ ಇವ್ರು ಯಾಕೆ ಇಷ್ಟು ಇಂಟ್ರೆಸ್ಟೆಡ್ ಅದಾರು ಅಂತ ನನಗೆ ವಂಡರ್ ಆಗಾಕತ್ತಿತ್ತು. ನಿಮಗೂ ಅನಿಸಿರಬಹುದು, ನನ್ನ ಮುಖ ನೋಡಿ ಕೂಡಲೇ ಅವರಿಗೆ ಗೊತ್ತಾಯ್ತು ನೀವು ಏನೋ ವಿಚಾರ ಮಾಡಾಕತ್ತಾನಂತ ಹೇಳಿ. ಅವ್ರು ಹೇಳಿದರು, ನೀ ಯಾವಾಗ ಬೋಟಿಂಗ್ ನಿನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಐತೆ ಅಂದು ನನಗೂ ಇಂಟ್ರೆಸ್ಟ್ ಬಂತು. ಯಾಕಂದ್ರೆ ಪುಣೆ ಇಂಜಿನಿಯರಿಂಗ್ ಕಾಲೇಜ್ದಾಗ ಅವರು ಬೋಟಿಂಗ್ ಕ್ಲಬ್ದು ಮೆಂಬರ್ ಇದ್ದರು. ನಾ ನಿನ್ನ ಟೆಸ್ಟ್ ಮಾಡೋಕ್ಕೆ ಶುರು ಮಾಡಿನಿ. ಏನಂತಂತಂದ್ರೆ ಇಂಟ್ರೆಸ್ಟ್ ಇದ್ದ ಸಬ್ಜೆಕ್ಟ್ದಾಗ ಇವ್ ಎಷ್ಟು ಡೀಪ್ ಅದಾನಂತೇಳಿ, ನೀ ಇದ್ರಾಗ ಎಷ್ಟು ಡೀಪ್ದಾಗ ಹೋಗಿದ್ದಿ ಅಂತ ನೋಡಬೇಕಾಗಿತ್ತು ನನಗೆ. ಯಾಕಂದರೆ ಕೆಲವು ಕ್ಯಾಂಡಿಡೇಟ್ಸ್ ಇಂಟ್ರೆಸ್ಟಿಂಗ್ ಫೀಲ್ಡ್ ಏನೈತಿ ಅಂತ ಕೇಳಿದರೆ ಏನಾರೇ ಒಂದು ವಿಷಯ ಬಂಡಲ್ ಹೊಡೆದು ಬಿಡ್ತಾರೆ, ಅದರ ರಿಲೇಟೆಡ್ ಏನೋ ಕ್ವಶನ್ ಕೇಳಿದರೆ ಏನೂ ಗೊತ್ತಿರಂಗಿಲ್ಲ ಅಂತ ಅಂತಂದರು. ಅದಕ್ಕೆ ನಾನು ನಿಮಗೆ ಏನು ಹೇಳೋದಂದ್ರೆ, ಇಂಟರ್ವ್ಯೂ ಇದ್ದಾಗ ನೀವು ಏನು ಉತ್ತರ ಹೇಳಿದ್ರಿ ಅದರಾಗ ಡೀಪ್ ನಾಲೆಜ್ ಇರಬೇಕು, ಹಂಗೆ ಏನಾರ ಒಂದು ಹೇಳಬಾರ್ದು. ಮತ್ತು ಕ್ವಶನ್ಗೆ ಆನ್ಸರ್ ಗೊತ್ತಿದ್ದರೆ ಉತ್ತರ ಹೇಳ್ರಿ, ಇಲ್ಲಾದ್ರೆ ಹಂಗೆ ಏನಾರ ಹೇಳಿಬಿಡಬೇಡ್ರಿ. ಮತ್ತು ಉತ್ತರ ಸುತ್ತ ಬಳಸಿ ಹೇಳಕ್ಕೆ ಹೋಗಬೇಡ್ರಿ. ಈಗ ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳ್ರಿ ಸೀದಾ. ಒಂದು ವೇಳೆ ಟೆಕ್ನಿಕಲ್ ಕ್ವಶನ್ ಇತ್ತಂದ್ರೆ ಈ ಸದ್ ನನಗೆ ಗೊತ್ತಿಲ್ಲ, ಆದರೆ ನಾ ಬುಕ್ ರೆಫರ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿ ಐತಿ ಅಂತ ಅನ್ರಿ. ಯಾಕಂದರೆ ಇಂಡಸ್ಟ್ರಿದಾಗ ಏನಾರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನಾವು ಬುಕ್ ರೆಫರ್ ಮಾಡೇ ಮಾಡ್ತೇವೆ. ಅವರು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರು, ನಿನಗೆ ಜಾಬ್ ಕೊಟ್ಟರೆ ನೀ ಮಿನಿಮಮ್ 2 ವರ್ಷ ಕೆಲಸ ಮಾಡಬೇಕಂತಂದ್ರು. ನಾ ಅವರಿಗೆ ಜೆಂಟಲ್ಮನ್ ಪ್ರಾಮಿಸ್ ಮಾಡಿದೆ, ಅಂದರೆ ಬಾಂಡ್ ಪೇಪರ್ ಅಂದ್ರೂ ಏನಿರಂಗಿಲ್ಲ, ಜೆಂಟಲ್ಮನ್ ಪ್ರಾಮಿಸ್ ಅಂದರೆ 2 ವರ್ಷ ಕೆಲಸ ಮಾಡ್ತೇನಂತೇಳಿ. ಮತ್ತು ಎಕ್ಸಾಕ್ಟ್ಲಿ 2 ವರ್ಷ ಕೆಲಸ ಮಾಡಿದೆ. ಮಧ್ಯದಲ್ಲಿ ನನಗೊಂದು ವರ್ಷ ಆದ ನಂತರ ಒಂದು ದೊಡ್ಡ ಕಂಪ್ನಿ ಆಫರ್ ಬಂದಿತ್ತು, ನಾ ಅದನ್ನು ಎಂಟರ್ಟೈನ್ ಮಾಡಲಿಲ್ಲ. ನೀವು ಯಾವುದೇ ಕಂಪ್ನಿಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋಗೋ ಮುಂದೆ ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ಹೋಗ್ರಿ. ಈಗ ನಿಮಗೆ ಗೂಗಲ್ ಸರ್ಚ್ದಾಗ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡ್ತೈತಿ, ಆ ಕಂಪ್ನಿ ಏನು ಮಾಡ್ತೈತಿ, ಅದರ ಪ್ರೊಡಕ್ಟ್ಸ್ ಏನದಾವು, ಬರೀ ಇಕ್ವಿಪ್ಮೆಂಟ್ ಮಾಡ್ತಾರೋ ಅಥವಾ ಪ್ರೊಜೆಕ್ಟ್ಸ್ ತಗೋತಾರೋ. ಇದರಿಂದ ನಿಮಗೆ ನೀವು ಆ ಕಂಪ್ನಿಗೆ ಎಷ್ಟು ಉಪಯೋಗ ಆಗ್ತೀರಿ ಅನ್ನೋದನ್ನು ಹೇಳಕ್ಕೆ ಸಾಧ್ಯ ಆಗ್ತೈತಿ. ಯಾಕೆ ಇಂಟರ್ವ್ಯೂದಾಗ ಮೇನ್ ಅದನ್ನು ಹೇಳಬೇಕಾಗ್ತೈತಿ, ನೀವು ಆ ಕಂಪ್ನಿಗೆ ಎಷ್ಟು ಉಪಯೋಗ ಆಗ್ತಾರೆ ಅನ್ನೋದನ್ನು. ಸೆಕೆಂಡ್ ಕಂಪ್ನಿ ಇಂಟರ್ವ್ಯೂ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಐತ್ರಿ, ಅದನ್ನು ಹೇಳ್ತೇನೆ ರೀ. ನಾ ಈಗ ಆ ಕಂಪ್ನಿಯೊಳಗೆ 2 ವರ್ಷ ಜಾಬ್ ಮಾಡಿ ಮೇಲೆ ನಾ ರೆಗ್ಯುಲರ್ಲಿ ಹಂಗೆ ನಮ್ಮ ಐ ಐ ಟಿ ಪ್ರೊಫೆಸರ್ ಕೂಡ ನಾ ಜಾಬ್ದಾಗ ಇದ್ದಾಗ ಸದೇಕೆ ಅವ್ರ ಜೋಡಿ ಟಚ್ದಾಗಿದ್ದೆ ನಾನು. ಯಾವಾಗಾರ ಹೋಗಿ ಅವ್ರಿಗೆ ಹಂಗೆ ಭೇಟಿಯಾಗಿ ಬರ್ತಿದ್ದೆ ನಾನು. ಅದೇ ಪ್ರಕಾರ ಒಮ್ಮೆ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ಅವಾಗ ಅವರು ನನಗೆ ಕೇಳಿದರು, ಚುನಮರಿ ವುಡ್ ಯು ಲೈಕ್ ಟು ಚೇಂಜ್ ಯುವರ್ ಜಾಬ್? ನನಗೆ ಆಶ್ಚರ್ಯ ಆಯಿತು, ನಾ ಹಂಗೆ ಸುಮ್ಮನೆ ನಿಂತೆ. ಆಮೇಲೆ ಹೇಳಿದೆ, ಸರ್ ನಾ ಫ್ಲ್ಯಾಕ್ಟ್ ಇಂಡಿಯಾದಾಗ ಟ್ರೈ ಮಾಡಬೇಕಂತ ವಿಚಾರ ಮಾಡಿದನ್ರಿ ಅಂತ ಹೇಳಿದೆ. ಅಲ್ಲಿ ಅಪ್ಲೈ ಮಾಡಿದೀಯೇನಾ ಅಂತ ಕೇಳಿದರು. ಇನ್ನೇ ಇಲ್ಲರಿ, ಬರೀ ವಿಚಾರ ಮಾಡಿದನಂತ. ಅದು ವರ್ಲ್ಡ್ ಬೆಸ್ಟ್ ಕಂಪ್ನಿ, ಏರ್ ಪೊಲ್ಯೂಷನ್ ಕಂಟ್ರೋಲ್ ಕಂಪ್ನಿ ಐತೆ ಅಂತ ನನಗೂ ಗೊತ್ತೈತಿ, ಆದರೆ ನೀ ಅಲ್ಲಿ ಟ್ರೈ ಮಾಡಬೇಡತ್ತಂತಂದ್ರು. ಯಾಕೆ ರೀ ಸರ್ ಅಂತ ಕೇಳಿದೆ. ನೀ ಅಲ್ಲಿ ಸಮುದ್ರದಾಗಿಂದ ಒಂದು ಹನಿ ಇದ್ದಂಗೆ, ನಿನ್ನಂಥವ್ರ ಬಹಳ ಜನ ಇರ್ತಾರೆ, ನಿನ್ನ ಪ್ರೋಗ್ರೆಸ್ ಆಗಂಗಿಲ್ಲ. ಪ್ರೋಗ್ರೆಸ್ ಆಗಬೇಕಂದ್ರೆ ಚಾಲೆಂಜಿಂಗ್ ಜಾಬ್ ತಗೋಬೇಕು. ನೀ ಎಸ್ ಅಂದ್ರೆ ಒಂದು ಕಂಪ್ನಿಯೊಳಗೆ ರೆಕಮೆಂಡ್ ಮಾಡ್ತಾನೆ, ಆದರೆ ಸಿಲೆಕ್ಟ್ ಮಾಡೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದೆ. ಆದ ನಿನ್ನ ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅದು ಅಮೇರಿಕಾದ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಐತಿ, ಹಿಂದೂಸ್ತಾನ್ ಡೋರ್ ಒಲಿವರ್ ಲಿಮಿಟೆಡ್ ಅಂಥೇಳಿ. ನಂದು ಒಂದು ಲಕ್ ಏನಿತ್ತಂದ್ರೆ, ಏರ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಇಂಡಿಯಾದಾಗ 1981 ಬಂತಿರೋದು. ಅವಾಗ 8-10 ದೊಡ್ಡ ಕಂಪ್ನಿ ಈ ಫೀಲ್ಡ್ದಾಗ ಬರಾಕ ನೋಡಾಕತ್ತಿದ್ರು. ಮತ್ತು ಅವರಿಗೆ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ ಬೇಕಾಗುತ್ತಿದ್ದರು. ನಂದು 1981 ಬರೋದ್ರಾಗ 2 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಂದು ಎಮ್ ಟೆಕ್ ಮುಗಿದಿದ್ದ 1979 2 ವರ್ಷ ಕೆಲಸ ಮಾಡಿದ್ದೆ. 1981 ಆಗಿತ್ತು. ಅವ್ರ ಮುಂದೆ ಏನಂದ್ರೆ ಒಂದು ವೇಳೆ ನೀ ಸಿಲೆಕ್ಟ್ ಆದರೆ ನೀನು ಆ ಡಿಪಾರ್ಟ್ಮೆಂಟ್ದಾಗ ಫಸ್ಟ್ ಎಂಪ್ಲಾಯ್, ಆ ಕಂಪ್ನಿ ದೊಡ್ಡದೈತಿ ಕರೆ ಆ ಡಿಪಾರ್ಟ್ಮೆಂಟ್ದ ಫಸ್ಟ್ ಎಂಪ್ಲಾಯಿ, ನೀನು ಅದನ್ನು ಬೆಳೆಸ್ಬೇಕು, ವೆರಿ ವೆರಿ ರಿಸ್ಪಾನ್ಸಿಬಲ್ ಜಾಬ್ ಅಂತ ಹೇಳಿದರು. ಆಗ ಸರ್ ನಾ ಇಂಟ್ರೆಸ್ಟೆಡ್ ಅದನ್ರಿ ಅಂತ ಹೇಳಿದೆ. ಅವ್ರ ರೆಕಮೆಂಡೇಶನ್ ಪ್ರಕಾರ ಆ ಕಂಪ್ನಿ ನನ್ನ ಇಂಟರ್ವ್ಯೂ ಕರೆದ್ರು. ಮುಂಜಾನೆ 11 ಕರೆದಿದ್ರಿ, ನನ್ನ ಇಂಟರ್ವ್ಯೂ 5 ಇತ್ತು. ಅದು ಕಂಟಿನ್ಯೂಸ್ ಅಲ್ಲ, ಬಿಟ್ಟಿರ್ತಿತ್ತು. ಫಸ್ಟ್ 1 ಕ್ಯಾಜುವಲ್ ಟಾಕ್ ಥರ ಒಬ್ರು ಇಂಟರ್ವ್ಯೂ ಮಾಡ್ತಿದ್ರು. ನೀ ಯಾವ ಕಂಪ್ನಿಯಾಗ ಕೆಲಸ ಮಾಡಿದಿ, ನಿನ್ನ ರೋಲ್ ಏನೈತಿ, ಅವ್ರ ಕ್ಲೈಂಟ್ ಯಾರದಾರು, ಕಂಪ್ನಿ ಟರ್ನ್ ಓವರ್ ಎಷ್ಟೈತಿ, ಎಂಪ್ಲಾಯೀಸ್ ಎಷ್ಟದಾರು, ಈ ಥರ ಜನರಲ್ ಕ್ವಶನ್ ಮಾಡಾಕತ್ತಿದ್ರು. ಅಲ್ಲಿ ಒಂದು ಟೆಕ್ನಿಕಲ್ ಕ್ವಶನ್ ಇರಲಿಲ್ಲ, ಯಾಕಂದ್ರೆ ಏರ್ ಪೊಲ್ಯೂಷನ್ ಕಂಟ್ರೋಲ್ ಫೀಲ್ಡ್ದವ್ರ ಆ ಕಂಪ್ನಿದಾಗ ಯಾರೂ ಇರಲಿಲ್ಲ. ನಂತರ ನನ್ನ ಮಾರ್ಕೆಟಿಂಗ್ ಮ್ಯಾನೇಜರ್ನ ಕಡೆ ಕಳಿಸಿದ್ರು. ಅವ್ರ ಫಸ್ಟ್ ಕ್ವಶನ್ ವೆರಿ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಒಂದು ವೇಳೆ ನಿನಗೆ ಜಾಬ್ ಕೊಟ್ಟರೆ ಎಷ್ಟು ಬಿಸ್ನೆಸ್ ತರಕ್ಕೆ ಸಾಧ್ಯ ಐತಿ. ನಾ ವಿದೌಟ್ ಬ್ಯಾಟಿಂಗ್ ಐ ಲೀಡ್ ನಾ ಏನು ಹೇಳಿದೆ ಅಂದ್ರೆ, ನಾ 50 lakh ತನಕ ಆರ್ಡರ್ ತರಕ್ಕೆ ಸಾಧ್ಯ ಐತಿ ರೀ ಅಂತ ಹೇಳಿದೆ. ನಾ ಹೇಳಿದ ಫಿಗರ್ 1981 ಈಗ ಅದರ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 10-12 crore ಆಗ್ತೈತಿ ಈಗ. ಅವಾಗ ನೆಕ್ಸ್ಟ್ ಅವರ ಇನ್ನು ಕೇರ್, ಈ 50 lakh ಫಿಗರ್ ನೀ ಎಲ್ಲಿಂದ ತಂದಿ, ಇದ್ರ ಮೇಲೆ ನೀ ಏನು ವಿಚಾರ ಮಾಡಿದೇನು, ಜಸ್ಟ್ ಹಂಗೆ ಹೇಳಿದ್ಯೋ ಅಂತ ಕೇಳಿದ್ರು ನನಗೆ. ನಾ ಅವ್ರಿಗೆ ಹೇಳಿದೆ, ಸರ ಮಾರ್ಕೆಟಿಂಗ್ದಾಗ ಟೋಟಲ್ ಅವೈಲೇಬಲ್ ಬಿಸ್ನೆಸ್ ಇಷ್ಟೈತಿ, ದೊಡ್ಡ ಕಂಪ್ನಿ ಇಷ್ಟದಾವು, ಸಣ್ಣ ಕಂಪ್ನಿ ಇಷ್ಟದಾವು. ಐ ಆಮ್ ನಾಟ್ ಕನ್ಸಿಡರಿಂಗ್ ಸಣ್ಣ ಕಂಪ್ನಿ ನನ್ನ ಕಾಂಪಿಟೇಟರ್ ಅಂತೇಳಿ ನಾ ಕನ್ಸಿಡರ್ ಮಾಡಂಗಿಲ್ಲ. ಏನು ದೊಡ್ಡ ಕಂಪ್ನಿ ಅದಾವು ಅವನಷ್ಟೇ ನಾ ಕನ್ಸಿಡರ್ ಮಾಡ್ತಾನೆ. ಒಂದೊಂದು ಕಂಪ್ನಿದು ಟರ್ನ್ ಓವರ್ ನನಗೆ ಗೊತ್ತಿದ್ದು ರೀ, ಅದನ್ನು ಹೇಳ್ಕೊತೋದೆ. ಒಂದೊಂದು ಕಂಪ್ನಿ ಟರ್ನ್ ಓವರ್ ಇಷ್ಟೈತಿ, ಟೋಟಲ್ ಅವ್ರದ್ದು ಇಷ್ಟ ಆಗ್ತೈತಿ. ಮತ್ತು ಆ ಕಂಪ್ನಿದವ್ರದ್ದು ಅವ್ರದ್ದು ಕಂಪ್ನಿದವ್ರದ್ದು ಡಿಸೈನ್ ಸಲುವಾಗಿ ಫಾರಿನ್ ಕೊಲಾಬ್ರೇಷನ್ ಅದಾವ. ಈಗ ಒಂದು ಕಂಪ್ನಿ ಟರ್ನ್ ಓವರ್ ಅವಾಗ 1 crore ಇತ್ತು, ಅವ್ರ ಫಾರಿನ್ ಕೊಲಾಬ್ರೇಷನ್ ಇತ್ತು. ಇಲ್ಲಿ ಈ ನಿಮ್ಮದು ಕಂಪ್ನಿಯೊಳಗೆ ಏನದಂದ್ರೆ ಡಿಸೈನ್ ಸಲುವಾಗಿ ನಿಮ್ಮದು ಫಾರಿನ್ ಕೊಲಾಬ್ರೇಷನ್ ಇಲ್ಲ, ನಿಮ್ಮದು ಮಲ್ಟಿನ್ಯಾಷನಲ್ ಕಂಪ್ನಿ ಅದ, ಕರೆ ಡಿಸೈನ್ ಸಲುವಾಗಿ ನಿಮ್ಮದು ಕೊಲಾಬ್ರೇಷನ್ ಏನೂ ಇಲ್ಲ. ಇಲ್ಲಿ ಏನೇ ಮಾಡಬೇಕಂದ್ರೂ ಬರೀ ನನ್ನ ನಾಲೆಜ್ದಿಂದ ಮಾಡಬೇಕು, ಅದಕ್ಕೆ ನಾ ಹಾಫ್ ಹಿಡ್ಕೊಂಡು 50 lakh ಹೇಳಿದನ್ರಿ ಅಂತ ಹೇಳಿದ್ರು. ಅವಾಗ ನೆಕ್ಸ್ಟ್ ಕ್ವಶನ್ ಬಂತು ಅವ್ರು, ಒಂದು ವೇಳೆ 50 lakh ಆರ್ಡರ್ ತರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರು. ಐ ಸೇಡ್ ಸ್ಮೈಲ್ ಆ್ಯಟ್ ಮೀ, ಐ ವಿಲ್ ಲೀವ್ ದ ಜಾಬ್. ಅವಾಗ ಅವರ ಓ ನಕ್ಕೋತ ಓ ಹಿಟ್ ಔಟ್ ಆರ್ ಗೆಟ್ ಔಟ್ ಅಂತಂದರು. ಎಸ್ ಸರ್ ಅಂತ ನಾನು ಅಷ್ಟೇ ಕ್ಯಾಜುವಲಿ ಅವ್ರಿಗೆ ಹೇಳಿದೆ. ಅವರಂದರು ಆರ್ ಯು ಸೋ ಕಾನ್ಫಿಡೆಂಟ್ ಅಂತಂತಂದರು. ಅವ್ರಿಗೆ ಹೇಳಿದೆ, ಮೈ ವರ್ಕ್ ಈಸ್ ಮೈ ಜಾಬ್ ಗ್ಯಾರಂಟಿ, ಐ ವಿಲ್ ಪ್ರೂವ್ ಇಟ್, ಐ ಡೋಂಟ್ ನೀಡ್ ಅ ಜಾಬ್ ಗ್ಯಾರಂಟಿ, ಮೈ ವರ್ಕ್ ಈಸ್ ಮೈ ಜಾಬ್ ಗ್ಯಾರಂಟಿ ಅಂತ ಹೇಳಿದೆ. ಇಲ್ಲಿ ನಿಮಗೆ ಒಂದು ಮಾತು ಹೇಳ್ತೇನೆ ರೀ, ಈ ಥರ ಆನ್ಸರ್ ಮಾಡಬೇಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬಹಳ ಇರಬೇಕು. ಅವರಿಗೆ ನನ್ನ ಆನ್ಸರ್ಗಳು ಬಹಳ ಲೈಕ್ ಆದವು. ಆಮೇಲೆ ನನ್ನನ್ನು ಲಂಚ್ ಮಾಡಲಿಕ್ಕೆ ಕರ್ಕೊಂಡು ಹೋದರು. ಲಂಚ್ ಮಾಡಿ ಬಂದಮೇಲೆ ಮಾರ್ಕೆಟಿಂಗ್ ಡೈರೆಕ್ಟ್ರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟ್ರು ಇಬ್ಬರು ಕಡೆ ಕಳಿಸಿರು ನನ್ನ, ಅವರಿಬ್ಬರು ಕೂಡಿಸಿ ಇಂಟರ್ವ್ಯೂ ತಗೋಬೇಕಂತೇಳಿ. ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದವ್ರು ಅಲ್ಲೇ ಅವ್ರಿಗೆಲ್ಲರಿಗೂ ಅವ್ರಿಗೆ ನಾ ಏನು ಉತ್ತರ ಕೊಟ್ಟನ ಎಲ್ಲ ಹೇಳಿ ಇಟ್ಟಿದ್ರು ಅವ್ರಿಗೆ. ಅವ್ರು ನನಗೆ ಏನು ಹೇಳಿದ್ರಂದ್ರೆ, ನಾವು ನಿನಗೆ ಜಾಬ್ ಆಫರ್ ಮಾಡ್ತವ, ನೀ 50 lakh ಬಿಸ್ನೆಸ್ ತರಕ್ಕೆ ಟ್ರೈ ಮಾಡಿ, ತಂದ್ರೆ ಬಹಳ ಒಳ್ಳೆಯದು. ಇವನ್ ನೀ 30-40 lakh ತಂದರೂ ಸಹಿಕ ನಮಗೆ ಓಕೆ ಐತಿ. ನೀ 50 lakh ಟಾರ್ಗೆಟ್ ಮುಟ್ಟಿದ ಅಂದ್ರೆ ನಿನಗೆ ಆ ಡಿಪಾರ್ಟ್ಮೆಂಟದ ಹೆಡ್ ಮಾಡ್ತಾನೆ ಅಂತಂದರು. ನಾ ಆ ಜಾಬ್ ಎಕ್ಸೆಪ್ಟ್ ಮಾಡಿದೆ. ನಾ ಫಸ್ಟ್ ಇಯರ್ ಎಷ್ಟು ಬಿಸ್ನೆಸ್ ತಂದಿರ್ಬೋದು ನೀವು ಗೆಸ್ ಮಾಡೋಕ್ಕೆ ಸಾಧ್ಯ ಐತೇನ್ರಿ? ನಾನು ಆ ವರ್ಷ 48 lakh ಬಿಸ್ನೆಸ್ ಮಾಡಿದೆ. ಈಗ ಪ್ರಾಬ್ಲಮ್ ಅವರಿಗೆ ಬಂತು, ಏನಂದ್ರೆ ನನ್ನ ಹೆಂಗೆ ಡಿಪಾರ್ಟ್ಮೆಂಟ್ ಹೆಡ್ ಮಾಡೋದಂತ. ನನ್ನ ವಯಸ್ಸು ಅವಾಗ ಜಸ್ಟ್ 28. ಆ ಕಂಪ್ನಿ ಒಳಗೆ ಡಿಪಾರ್ಟ್ಮೆಂಟ್ ಹೆಡ್ ಆಗಬೇಕಾದ್ರೆ 15 ಎಕ್ಸ್ಪೀರಿಯನ್ಸ್ ಇರ್ತಿತ್ತು. ನನಗರೆ 3 ಎಕ್ಸ್ಪೀರಿಯನ್ಸ್, 2 ಮೊದಲಿನ ಕಂಪ್ನಿಯಾಗ, ಈ ಕಂಪ್ನಿಯೊಳಗೆ 1 ಇತ್ತು. ಪ್ರಮೋಷನ್ ಕೊಟ್ಟರು, ಇಲ್ಲೂ 2 ಕೆಲಸ ಮಾಡಿದೆ. ನಂತರ ನನಗೆ BHL ಸ್ಯಾಟೆಕ್ ಲಿಮಿಟೆಡ್ ಅಂಥೇಳಿ ಒಂದು UK ಕಂಪ್ನಿ ಆಫರ್ ಬಂತು. ಮ್ಯಾನೇಜರ್ ಪೋಸ್ಟ್ ಕೊಡ್ತವೆ, ಕಮ್ ಆ್ಯಂಡ್ ಜಾಯಿನ್. ಇಲ್ಲೇನು ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ಅಲ್ಲೇ ಇಂಟರ್ವ್ಯೂನೂ ಇಲ್ಲ, ಏನೂ ಇರಲಿಲ್ಲ, ಡೈರೆಕ್ಟ್ ಆಫರ್ ಇರ್ತಿರೋದು. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಅವರಿಗೆ ಆಲ್ರೆಡಿ ಗೊತ್ತಿತ್ತು. ಅವರು ಏರ್ ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ರು. ಅವ್ರಿಗೆ ಇಂಜಿನಿಯರ್ಸ್ ಬೇಕಾಗಿದ್ದರು. ನಾ ಅವರ ಆಫರ್ ಅಕ್ಸೆಪ್ಟ್ ಮಾಡಿಕೊಂಡ ಇಲ್ಲಿಯೂ ಕೂಡ 2 ವರ್ಷ ಜಾಬ್ ಮಾಡಿದೆ. ಆಮೇಲೆ ನಂದು ಸ್ವತಃ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ನನ್ನ ಕಂಪ್ನಿಗೀಗ 40 ವರ್ಷ ರೀ. ಇದು ನನ್ನ ಇಂಟರ್ವ್ಯೂ ಕೊಟ್ಟಿದ್ದ ಎಕ್ಸ್ಪೀರಿಯನ್ಸ್. ಇನ್ನು ಹೆಚ್ಚಿಂದು ಬೇಕಂದ್ರೆ ನಾನು ನನ್ನ ಸ್ವತಃ ಕಂಪ್ನಿ ಹೆಂಗೆ ಸ್ಟಾರ್ಟ್ ಮಾಡಿದ್ದೆ ಅನ್ನೋದನ್ನು ಹೇಳಬಹುದು. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡಿ ತಮ್ಮದೇ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ ಯಶಸ್ವಿಯಾದಂತಹ ಬೆಳಗಾವಿಯ ಶ್ರೀ ಶಶಿಕಾಂತ್ ಚುನಮುರಿಯವರು ಯುವಕರಿಗೆ ಮಾರ್ಗದರ್ಶನವನ್ನ ನೀಡಿದರು. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: केली कॅन्सर हॉस्पिटल नेहरू नगर बेळगाव.
3: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटतील.
2: प्रथमच उत्तर कर्नाटकामध्ये बेळगाव येथे तज्ज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
2: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
2: फोन नंबर 08312552500 आणि 247377.
3: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येथे.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಲಿ ಫರ್ಟಿಲಿಟಿ ಸೆಂಟರ್, ವೇರ್ ಫ್ಯಾಮಿಲೀಸ್ ಬಿಗಿನ್. ಆರ್ ಯು ವೇಟಿಂಗ್ ಟು ಹಿಯರ್ ದ ರಿದಮ್ ಆಫ್ ಟೈನಿ ಫೀಟ್? ಸ್ಟ್ರಗ್ಲಿಂಗ್ ವಿತ್ ಇನ್ಫರ್ಟಿಲಿಟಿ? ಡೋಂಟ್ ಲೂಸ್ ಹಾರ್ಟ್. ಕೇಲಿ ಫರ್ಟಿಲಿಟಿ ಸೆಂಟರ್ ಆಫರ್ಸ್ ಕಂಪ್ಲೀಟ್ ಕೇರ್ ಫ್ರಮ್ ಕನ್ಸಲ್ಟೇಷನ್ ಟು ಕನ್ಸೆಪ್ಷನ್. ವಿ ಆರ್ ಹಿಯರ್ ವಿತ್ ಯು ವಿತ್ ಸೈನ್ಸ್, ಕಂಪ್ಯಾಷನ್ ಅಂಡ್ ಎಕ್ಸ್ಪರ್ಟ್ ಹ್ಯಾಂಡ್ಸ್. ಕಮ್ ಟು ಕೇಲಿ ಐವಿಎಫ್, ವೇರ್ ಫ್ಯಾಮಿಲೀಸ್ ಬಿಗಿನ್. ಕೇಲಿ ಫರ್ಟಿಲಿಟಿ ಸೆಂಟರ್, ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC, ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777, extension 1530.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.

0: बेळगावमधील केएलई बी एम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बी एम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बी एम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Cancer Hospital, ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी, शिश्री आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 0831255530 आणि 2473777, एक्सटेन्शन 1530.

0: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: पॅट्रियोटिक सॉंग्स आणि प्री युनिव्हर्सिटीसाठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे KLE कन्व्हेन्शन सेंटर, 300 सीटर हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
1: KLE ವಿಶ್ವನಾಥ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: पानी हमें सिखाता है किसे हमें हमारी मन की गहराइयों में संभाल कर रखना है और किसे बहा देना है। ये एक गुण अगर हम पानी का सीख जाएं तो हम।
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM, ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.